ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 3ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 25ನೇ ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಇದೀಗ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ, 7:15 ಆರ್ ಮಹೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಲಿಸಬಹುದು. 10:30 ಸುನೆರೆಪ್ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರುಳ ಸಿದ್ದೇಶ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಮಾಹಿತಿ ಪ್ರಸಾರವಾಗುತ್ತೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 7:40 ಚಿಲ್ಡ್ರನ್ಸ್ ಆರ್ ದ ಮೆಲೋಡಿ ಆಫ್ ಮ್ಯಾಥ್ಸ್, ಪ್ರಸ್ತುತಿ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ನ ವಿದ್ಯಾರ್ಥಿಗಳು. 3:00 ಗುಲ್ಮೊಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳು. ಇನ್ನು 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಬಸವರಾಜ್ ಅವರಿಂದ. 6:51 ಕೃಷಿರಂಗ ಪ್ರಸಾರವಾಗುತ್ತೆ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 8:30 ಸಿರಿಗಂಧ ಮುಂದುವರಿಯುತ್ತೆ. 9:15 ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಬಸವರಾಜ್ TN. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಅದಿತಿ ಬ್ಯಾನರ್ಜಿ ಅವರಿಂದ ಠುಮ್ರಿ ದಾದ್ರಾ ಗಾಯನ. ಈ ಕಾರ್ಯಕ್ರಮ ಪುಣೆ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. The Union Cabinet has approved a draft bill to set up fast-track courts to ensure stricter punishment in cases of paper leaks and exam malpractices. The Cabinet meeting chaired by Prime Minister Narendra Modi at the Parliament House complex approved the draft bill. Sources told Akashwani News that the proposed legislation is expected to be introduced in the Parliament next week. In a video message yesterday, Prime Minister Modi had announced about bringing a bill with provisions of strong action in cases of paper leaks. Meanwhile, in a major bid to bring out serious examination reforms, the National Testing Agency has terminated 47 officials from service. According to sources, legal and criminal actions will also be taken against some of these officials. This is part of a complete overhaul of NTA that has been in controversy over paper leaks. The National Testing Agency, NTA, has announced advertisements for a set of senior professionals appointments at the level of general manager. It has also opened the engagement of 16 young professionals through the Pratibha Setu portal of the Union Public Service Commission. NTA, in a statement, said that these measures represent the first concrete step in the institutional rebuild of the agency that is being implemented in line with the recommendations of the High-Level Committee of Experts, chaired by Professor K. Radhakrishnan. Delhi Police has constituted a special task force, STF, to investigate offences relating to paper leaks and other examination-related offences under the Public Examinations Prevention of Unfair Means Act 2024. Delhi Police, in a statement, said that the task force will be responsible for conducting prompt, professional and comprehensive investigations into offences pertaining to public examinations conducted by different authorities. Prime Minister Narendra Modi has thanked country's youth for the response and suggestions following his video. In a social media post, Mr. Modi expressed gratitude to the youth for their overwhelming support. The video has now crossed more than 303 million views. It is the most viewed reel within its first 24 hours. President Draupadi Murmu was conferred the honorary title of Dr. Honoris Causa by the Bucharest University of Economic Studies in Romania in recognition of her distinguished public service, commitment to education and social inclusion and contribution to strengthening India-Romania relations. Accepting the honour, the President dedicated the award to the 1.4 billion people of India and said it reflected the enduring friendship between the people of the two countries. Highlighting the deep cultural and civilizational ties between India and Romania, President Murmu recalled Rabindranath Tagore's visit to Bucharest a century ago. She encouraged greater academic collaboration through joint research, faculty and student exchanges. The government has said that Indus Waters Treaty remains in abeyance until Islamabad abjures support for cross-border terrorism. Briefing media in New Delhi, spokesperson in the Ministry of External Affairs, Randhir Jaiswal, dismissed Pakistan media reports that India is deliberately causing flooding in the neighbouring country. He added that the recent increase in flows in the river Chenab is a direct consequence of intense monsoon rainfall over Jammu and adjoining catchment areas during 20th to 23rd of July. The spokesperson further stated that Pakistan's own flood forecasting division, Lahore, attributed the high flood levels in the river Chenab to heavy rainfall over the upper catchment. He added that the rise in river flows is a natural hydrological response to heavy monsoon rainfall and not the result of any deliberate action by India. India opened its medal tally at the 2026 Commonwealth Games in Glasgow after Chandu Kumar clinched the bronze medal in the men's heavyweight powerlifting final. He delivered a strong performance by lifting 190 kg in his second attempt, earning 130.9 points and securing a place on the podium. And that is the end of this news bulletin.

ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಶ್ಯಾಮಸುಂದರದಾಸರ ಈ ಒಂದು ಕೃತಿಯನ್ನು. ಏನು ಧನ್ಯನೋ ಹನುಮ ಎಂಥ ಮಾನ್ಯನೋ, ಹಾಡಿದ್ದಾರೆ ವೆಂಕಟೇಶ್ ಬಾಬು ಅಲ್ಕೋಡ್.

ಶುಭೋದಯ ಕರ್ನಾಟಕದಲ್ಲಿ ಇನ್ನೀಗ ಕೇಳಿ ರಜನಿ ಎಸ್ ಪಾಚಾಪುರ್ ಅವರು ಹಾಡಿರುವಂಥ ಕನಕದಾಸರ ಈ ಒಂದು ಕೃತಿಯನ್ನು. ನಾರಾಯಣ ನಿನ್ನ ನಾಮ ಒಂದಿರುತ್ತಿರೇ, ಬೇರೊಂದು ನಾಮ ಇನ್ನೇತಕಯ್ಯ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬ್ಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು. ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಹೋಗೊಟ್ಟು ಮತ್ತೆ ಬಾ ನಾನು ನಿನಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ ನಾಲ್ಕು ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು. ಆದರೆ ಅವು ಮಿತಿಯಲ್ಲಿದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯೋದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್ ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ. ಆದರೆ ಆಟವಿಲ್ಲದ ಬಾಲ್ಯ ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ

0: ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ಸೇವೆಗೆ ನಿಲ್ಲಬೇಕು ಆ ಕನ್ನಡ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು, ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜಿವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು, ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು. ಜಿವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಗೆ ನಮ್ಮ ಅಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ವ ಅಂತ ತೆಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಯಾವುದಪ್ಪ ಅಬ್ಬುತ್ತ ತೆಗು ಅಂತಿದ್ದೆ ನಾನು, ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನೇ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮ ಅಕ್ಕ. ಅದರಲ್ಲಿ ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ ಮಕ್ಕಳಲ್ಲಿ. ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಓದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟ್ ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾನಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸದಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕರಿದಹಿರ ಪಾಲನ್ನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮಕ್ಕನಿಗೆ 2ನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಲೀಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯ್ತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ

0: ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ, ಊಟ, ಉಪಚಾರ, ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರಿನ್ನೂ ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ, ಕಲ್ತಿದ್ರು ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗದಲ್ಲಿ ಮಕ್ಕಳು ಗಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳಿಗೆ ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೇ ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ, ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡಬೋದು. ಏ ಬೇಡ ಬೇಡ, ಬಣ್ಣ ಕರಿ ಬಣ್ಣ, ಕರಿ ಬಣ್ಣ ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ, ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಒಂದು ರಚನೆ ವೃಂದಗಾನದಲ್ಲಿ. ಒಂದೇ ಒಂದೇ ಎಂದೆಂದೂ ನಾವೊಂದೇ.

0: ಇದುವರೆಗೆ ಒಂದೊಂದು ಗಾನದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ವಿರಚಿತ ದೇಶಭಕ್ತಿ ಗೀತೆಯನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನೋಡಿ, ಈಗ ಕೆಲವು ಈ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೋಣ, ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ, ಅಪರಾಧಿ ಅಥವಾ ಸಂತ್ರಸ್ತೆ ಅವ್ರ ಪರ ನಡೆಸುವಂತ ಸರ್ಕಾರಿ ವಕೀಲರು ಅಂತೇನಿರ್ತಾರಲ್ಲ, ಅವರಿಗೆ ಅದು ಯಾಕೋ ಅತೃಪ್ತರಾಗಿರ್ತಾರೆ. ಇಟ್ ಇಸ್ ನಾಟ್, ನೀವು ಮಾಡಿದ್ದು ಸರಿ ಅಲ್ಲ, ಗೌರ್ಮೆಂಟ್ಗೆ ಅದು ಸರಿ ಕಂಡು ಬರಲ್ಲ. ಆವಾಗ ಏನಾಗುತ್ತೆ?
3: ಈಗ ಕ್ರಿಮಿನಲ್ ಕೇಸ್ ಅಲ್ಲಿ ಏನಾಗುತ್ತೆ ಸರ್, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿಯೊಬ್ಬ ಮಾನವರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಸ್ ಇರೋದು, ಅವ್ರಿಗೆ ಅಲ್ಲಿ ಏನಾದ್ರೂ ಘಟನೆ ಆದಾಗ ಅವ್ರಿಗೆ ಗೌರ್ಮೆಂಟ್ ವಕೀಲರು ಬರ್ತಾರೆ.
2: ಅದಕ್ಕೆ ಈಗ ಅಪರಾಧ ಏನ್ ನಡೀತದೆ,
3: ಸಂತ್ರಸ್ತ
2: ಏನಂತೀವಲ್ಲ, ಅಪರಾಧಕ್ಕೆ ಒಳಗಾದವರು, ಶೋಷಣೆ ಒಳಗಾದವರು, ವ್ಯಕ್ತಿ ಪರ ಕೇಸ್ ನಡೆಸಕ್ಕೆ ಸರ್ಕಾರದವರು ಇರ್ತಾರೆ, ಸರ್ಕಾರ ವಕೀಲರು, ಸರ್ಕಾರಿ ವಕೀಲರು ಅಂತೀವಲ್ಲ, ಅವರು ಇರ್ತಾರೆ. ಅವರಿಗೆ ಕೆಲವು ಪರವಾಗಿ ಕೆಲವು ವಿಚಾರಗಳನ್ನ ಅವರು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ. ಆ ಟೈಮಲ್ಲಿ ಏನೋ ಒಂಥರ ಅವರಿಗೆ ಸಮಸ್ಯೆ ಆಗಬಹುದು, ಅವಾಗ ಇವರ ಪಾತ್ರ ಏನು ಅಂತ ನೋಡಬೇಕು.
3: ಈಗ ಸರ್ಕಾರದ ಪರವಾಗಿ ಈ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತರು ಯಾರು FIR ಮಾಡ್ತಾರಲ್ವಾ, ಈಸಿಯಾಗಿ ಹೇಳೋದಾದ್ರೆ ಯಾರು ಪೊಲೀಸರಲ್ಲಿ ಹೋಗಿ FIR ಮಾಡ್ತಾರೆ ಅವ್ರ ಪರವಾಗಿ ಗೌರ್ಮೆಂಟ್ ವಕೀಲರು ಇರ್ತಾರೆ ಕೋರ್ಟ್ ಅಲ್ಲಿ. ಸೊ ತಪ್ಪು ಮಾಡಿದವ್ರ ಪರವಾಗಿ ಅವ್ರ ವಕೀಲರು ಇರ್ತಾರೆ. ಸೊ ಇಬ್ಬರು ಮಧ್ಯಾಹ್ನ ವಾದ ವಿವಾದಗಳು ಎಲ್ಲ ಆಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಸರ್. ತೀರ್ಪು ಅಪರಾಧಿ ಪರವಾಗಿ ಆದ್ರೆ, ಅಂದ್ರೆ ಇವನೇನ್ ತಪ್ಪು ಮಾಡಿಲ್ಲ, ಇವನ ಬಿಡುಗಡೆ ಮಾಡ್ರಿ ಅಂತ ಅಂದಾಗ, ಆಗ ಇವಾಗ ಸರ್ಕಾರಕ್ಕೆ ಅದು ಫೇಲಿಯರ್ ಅಲ್ವಾ. ಆಗ ಸರ್ಕಾರ ಏನ್ ಮಾಡ್ಬೇಕು, ಇಲ್ಲಿ ರೇಪ್ ಆಗಿದೆ ಆದ್ರೂ ಇವನೇ ಮಾಡಿದಾನೆ ಗೊತ್ತು, ಆದ್ರೂ ಅವನಿಗೆ ಬಿಡುಗಡೆ ಆಯ್ತು ಅಂತ ಸುಮ್ನೆ ಇರಕ್ ಆಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನ್ ಕೊಲೆ ಮಾಡಿದಾನೆ ಗೊತ್ತು, ಆದ್ರೂ ಬಿಡುಗಡೆ ಆಯ್ತು ಇವನಿಗೆ. ಹಂಗಂದಾಗ ಸರ್ಕಾರ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ, ಅಂದ್ರೆ ಗೌರ್ಮೆಂಟ್ ವಕೀಲರು ಸರ್ಕಾರಕ್ಕೆ ಬರೀತಾರೆ, ಅವರು ಡಿಪಾರ್ಟ್ಮೆಂಟ್ ಕಳಿಸ್ತಾರ, ಫೈಲ್ ಅನ್ನೆಲ್ಲ ಕಳಿಸ್ಬೇಕು. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇಲ್ಲೇ ಇದೆ ನಮ್ದು ಕಾವೇರಿ ಭವನ್ ನಲ್ಲಿ, ಅಲ್ಲಿಗೆ ಕೇಸ್ ಹೋಗುತ್ತೆ ಸರ್. ಅವರು ಒಪಿನಿಯನ್ ಕೊಡ್ತಾರೆ, ಲೀಗಲ್ ಒಪಿನಿಯನ್, ಈ ಕೇಸ್ ಅಪೀಲ್ ಹೋಗಕ್ಕೆ ಸೂಕ್ತವಾಗಿದೆನಾ ಇಲ್ವಾ
2: ಅಂತ ಅವ್ರು ಹೇಳ್ತಾರೆ.
3: ಹೈಕೋರ್ಟ್ಗೆ ಹೋಗ್ಬೇಕು ಅಪೀಲ್ ತರ, ಸೂಕ್ತವಾಗಿದ್ರೆ ಹೈಕೋರ್ಟ್ಗೆ ಸರ್ಕಾರನೇ ತಗೊಂಡೋಗುತ್ತೆ. ಒಂದ್ ವೇಳೆ ಸರ್ಕಾರ ಹೋಗಿಲ್ಲ ಅಂದ್ರೆ ಏನ್?

0: ಮಾಡ್ಬೇಕು? ಸಂತ್ರಸ್ತರು ಹೋಗ್ಬೋದಾ? ಅಂದ್ರೆ ಖಂಡಿತವಾಗಿ ಹೋಗ್ಬೋದು. ಸರ್ಕಾರನೇ ಅಪೀಲ್ ಹೋಗುತ್ತೆ.
1: ಸರ್ಕಾರ ಅಪೀಲ್ ಹೋಗ್ಬೇಕು. ಅಕಸ್ಮಾತ್
0: ಅವ್ರು ಹೋಗಿಲ್ಲ ಅಂದ್ರೆ,
1: ಹೋಗಿಲ್ಲ ಅಂದ್ರೆ
0: ಶಿಕ್ಷೆ. ಸಂತ್ರಸ್ತರು ಯಾರಿದ್ದಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವರು ಪ್ರೈವೇಟ್ ಆಗಿ ಹೋಗ್ಬೋದು. ಇವಾಗ ಸಂತ್ರಸ್ತರಿಗೆ ಏನಾಗ್ಬೋದು, ಸಂತ್ರಸ್ತರಿಗೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ಫೀಸ್ ಎಲ್ಲ ಕೊಡ್ಬೇಕು, ಬಡವರು ಇರಲ್ಲ ಸರ್. ಅವಾಗ ಏನ್ ಮಾಡ್ಬೋದು, ಅವರು ಹೈಕೋರ್ಟ್ ಅಲ್ಲೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದು ಕೊಟ್ರೆ ಆ ಪ್ರಾಧಿಕಾರ ಏನ್ ಮಾಡುತ್ತೆ, ಆ ಕಮಿಟಿ, ಹೈಕೋರ್ಟ್ ಲೀಗಲ್

0: ಮಟ್ಟದಲ್ಲಿ ಇರುತ್ತಾ, ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಇರುತ್ತೆ.
1: ಬಟ್ ಹೈಕೋರ್ಟ್ ಹೋಗುವಾಗ ಹೈಕೋರ್ಟ್
0: ಮತ ಇದೇ ಇದೆ, ಉಚಿತ ಕಾನೂನು ಪಡೆಯಬಹುದು.
1: ಹೌದು,
0: ನೆರವು ಪಡೆಯಬಹುದು.
1: ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಬೆಂಗಳೂರಲ್ಲಿದೆ, ಕಲಬುರಗಿನಲ್ಲಿದೆ, ಧಾರವಾಡ, ಮೂರು ಹೈಕೋರ್ಟ್ ಬೆಂಚಸ್ ಇದಾವೆ.
0: ಹೌದು,
1: ಆ ಮೂರಲ್ಲೂ ಉಚಿತ ಕಾನೂನು ಪ್ರಾಧಿಕಾರ ಇದೆ.
0: ಸರಿಯಾದ ಒಂದು ಕಾನೂನಿನ ನೆರವು ಪಡೆದು ತಮಗಾದಂತಹ ಅನ್ಯಾಯವನ್ನ, ಅದು ಅಪೀಲ್ ಮೂಲಕವಾಗಿರಬಹುದು ಅಥವಾ ಹೇಗೆ ಆಗಲಿ, ಒಟ್ಟು ನ್ಯಾಯ ಪಡೆಯುವ ತನಕ ಅವರು ವಿರಮಿಸಂಗಿಲ್ಲ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ, ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
2: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
4: ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಶನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31st. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿ, ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡ, ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು. ಹಾಗೆಯೇ 2026-27 ಸಾಲಿನ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದಡಿ ಮುಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಭಾಗವಹಿಸಲಿಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಎಲ್ಲ ಮಟ್ಟಗಳಿಗೂ, ಅಂದರೆ ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಶನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31st. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಮತ್ತಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು. ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದ್ದು, ಅರ್ಜಿ ಸಲ್ಲಿಸಲು 31st ಕಡೆಯ ದಿನ. ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳು.

0: ಇಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಷನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31, 2026. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿ, ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡ, ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು.
1: ರೈತರಿಗೆ ಸಲಹೆ ಕೇಳಿದರೆ ಇದು ಆಕಾಶವಾಣಿ, ಸಮಯ 6:55. ಇನ್ನೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾಜಾ. ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗ ಪ್ರಕರಣೇಷು, ಪರೀಕ್ಷಾಸು ಅನುಚಿತ ಸಾಧನ ಪ್ರಯೋಗಸ್ಯ ಚ ಪ್ರಕರಣೇಷು ಚ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ಸಹೈವ ದೋಷೇಭ್ಯಃ ಕಠೋರ ದಂಡ ವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸಂಸತ್ ಭವನ ಪರಿಸರೇ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೇ ಮಂತ್ರಿಮಂಡಲೀಯೋಪವೇಶನೆ ಏತತ್ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸೂತ್ರಣಾಮನುಸಾರೇಣ ಪ್ರಸ್ತಾವಿತಂ ವಿಧೇಯಕಂ ಆಗಾಮಿ ಸಪ್ತಾಹೆ ಸಂಸದಿ ಪ್ರಸ್ತುತಂ ಭವಿಷ್ಯತಿ. ಅಸ್ಮಿನ್ ಮಧ್ಯೆ ಪರೀಕ್ಷಾ ಪರಿಷ್ಕಾರಾಣಾಂ ದಿಶಿ ಮಹತ್ವಪೂರ್ಣ ಪದಕ್ಷೇಪೇಣ ರಾಷ್ಟ್ರೀಯ ಪರೀಕ್ಷಾಭಿಕರಣೇನ 47 ಅಧಿಕಾರಿಣಃ ಸೇವಾತಃ ನಿಷ್ಕಾಸಿತಃ. ಅಭಿಕರಣೇನ ಮಹಾಪ್ರಬಂಧಕ ಸ್ತರಸ್ಯ ವರಿಷ್ಠ ವ್ಯಾವಸಾಯಿಕ ಪದಾನಾಂ ತಥಾ ಸಂಘಲೋಕ ಸೇವಾಯೋಗಸ್ಯ ಪ್ರತಿಭಾಸೇತು ಇತಿ ಪಟಲ ಮಾಧ್ಯಮೇನ ಷೋಡಶ ಯುವ ವ್ಯಾವಸಾಯಿಕಾನಾಂ ನಿಯುಕ್ತಿಯೈ ಆವೇದನಾನಿ ಆಮಂತ್ರಿತಾನಿ ವಿಜ್ಞಾಪನಾನಿ ಅಪಿ ಪ್ರಕಾಶಿತಾನಿ. ಅಭಿಕರಣೇನ ವಿಜ್ಞಪ್ತೌ ಉಕ್ತಂ ಯತ್ ಏತಾನಿ ಸರ್ವಾಣಿ ಉಪಾಯಾನಿ ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಇತ್ಯೇತಸ್ಯ ಅಧ್ಯಕ್ಷತಾಯಾಂ ನಿರ್ಮಿತೋಚ್ಚಸ್ತರೀಯ ವಿಶೇಷಜ್ಞ ಸಮಿತೇಃ ಅನುಶಂಸಾನುಸಾರಂ ಕ್ರಿಯಮಾಣಾನಿ ಸಂತಿ. ಕೇಂದ್ರೀಯ ಮಂತ್ರಿಣೋ ಜೆಪಿ ನಡ್ಡಾ, ಡಾ ಜಿತೇಂದ್ರ ಸಿಂಹ ಚ ನವದಿಲ್ಲ್ಯಾಂ ಸಿಜೆಪಿ ಇತ್ಯೇತಸ್ಯ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ನಡ್ಡಾ ಅವದತ್ ಯತ್ ಪರೀಕ್ಷಾ ವ್ಯವಸ್ಥಾ ಪರಿಷ್ಕಾರ ಸಂಬದ್ಧಾ ಪ್ರತಿನಿಧಿಮಂಡಲಸ್ಯ ಯಾಚನಾ ಪ್ರಶಾಸನೇನ ಧೈರ್ಯೇಣ ಗಂಭೀರತಯಾ ಚ ಶ್ರುತಾಃ. ತೇನೋಕ್ತಂ ಯತ್ ಪ್ರತಿನಿಧಿಮಂಡಲೇನ ತ್ರಯಃ ಪ್ರಮುಖಾಃ ಪ್ರಸ್ತಾವಾಃ ಪ್ರಸ್ತುತಾಃ. ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗಸ್ಯ ನಿವಾರಣಾಯ ಕತಿಪಯಾಃ ಪರಿಷ್ಕಾರೋಪಾಯಾಶ್ಚ ಪ್ರತಿಪಾದಿತಾಃ. ಶ್ರೀ ನಡ್ಡಾ ಅವದತ್ ಯತ್ ಪ್ರಶಾಸನಂ ಪ್ರತಿನಿಧಿಮಂಡಲೇನ ಸಹ ಅದ್ಯ ಪುನರೇಕವಾರಂ ವಿಚಾರವಿಮರ್ಶಂ ಕರಿಷ್ಯತಿ. ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗ ಪ್ರಕರಣಮಾಧೃತ್ಯ ಛಾತ್ರಾಣಾಂ ವಿರೋಧ ಪ್ರದರ್ಶನಾನಿ ಚ ಅಧಿಕೃತ್ಯ ಪಂಚಮದಿವಸೆ ಅಪಿ ನಿರಂತರಂ ಜಾತೇನ ಕೋಲಾಹಲೇನ ಸಂಸದಃ ಉಭಯೋಃ ಸದನಯೋಃ ಲೋಕಸಭಾ ರಾಜ್ಯಸಭಯೋಃ ಕಾರ್ಯಾಚರಣಂ ಸೋಮವಾಸರ ಪರ್ಯಂತಂ ಸ್ಥಗಿತಂ. ಪ್ರಶಾಸನೇನ ಪುನಃ ಪುನಃ ಆಶ್ವಾಸನಂ ಪ್ರದತ್ತಂ ಯತ್ ತತ್ ನೀಟ್ ಪ್ರಕರಣೇ ಸಾರ್ಥಕ ಚರ್ಚಾಯೈ ಸಜ್ಜಮಸ್ತಿ. ತಥಾಪಿ ವಿಪಕ್ಷೇಣ ಕೇಂದ್ರೀಯ ಶಿಕ್ಷಾಮಂತ್ರಿಣಃ ತ್ಯಾಗಪತ್ರಸ್ಯ ಆಗ್ರಹಂ ಕುರ್ವನ್ ಸ್ವವಿರೋಧಂ ನಿರಂತರಂ ಪ್ರದರ್ಶಿತಂ. ಆರ್ಥಿಕ ಪ್ರಕರಣಾನಾಂ ಮಂತ್ರಿಮಂಡಲೀಯ ಸಮಿತ್ಯ ಕರ್ನಾಟಕಾಂಧ್ರಪ್ರದೇಶಯೋಃ ಬಳ್ಳಾರಿ ಗುಂಟಕಲ ರೇಲಖಂಡಸ್ಯ ತೃತೀಯ ಚತುರ್ಥ ರೇಲಮಾರ್ಗಯೋಃ ನಿರ್ಮಾಣಾಯ ಆಹತ್ಯ 64.2 ಶತಕೋಟಿ ರೂಪ್ಯಕಾಣಾಂ ಅನುಮೋದನಂ ಪ್ರದತ್ತಂ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನಯಾ ಪರಿಯೋಜನಯಾ ಆಂಧ್ರಪ್ರದೇಶ ಕರ್ನಾಟಕಯೋಃ ಮಧ್ಯೆ ರೇಲ ಸಂಪರ್ಕಃ ಅಧಿಕಃ ಸುದೃಢಃ ಭವಿಷ್ಯತಿ.
3: आज अप्रूवल हुआ है गुंतकल से बेल्लारी थर्ड एंड फोर्थ लाइन और उसके आगे फिर होसपेट से हुबली थर्ड एंड फोर्थ लाइन का ऑलरेडी डीपी

0: यार अंडर प्रिपरेशन है, ये करने से नॉर्थ कर्नाटका का एक कंप्लीट इकोनॉमिक कॉरिडोर बनता है, कर्नाटक आंध्र प्रदेश दोनों को जोड़ेगा। ये एक बड़ा मेजर ब्रिज है वेदावती रिवर पे, और उसके अलावा 7 मेजर ब्रिजेस है, 52 माइनर ब्रिजेस है, और 3 साल का ये प्रोजेक्ट का ड्यूरेशन है।
1: तेन एतदपि सूचितं यत् देशे त्रयाणां रसायनोद्योगिक संकुलानां स्थापनाय भव्य इति भारतोद्योगिक विकास योजना रसायन इत्येषा योजना मंत्रिमंडलेन अनुमोदिता। राष्ट्रपति पदासीना द्रौपदी मुर्मुः रोमानिया देशस्य बुखारेस्ट यूनिवर्सिटी ऑफ इकोनॉमिक स्टडीज इत्यनेन विश्वविद्यालयेन डॉक्टर ऑनरीस कौसा इति मानद विद्या वाचस्पति उपाधिना सम्मानिता। अयं सम्मानः तस्याः लोकसेवायां शिक्षा क्षेत्रे सामाजिक समावेशे च विशिष्ट योगदानस्य भारत रोमानिया देशयोः संबंध सुदृढीकरणे च मान्यता स्वरूपः प्रदत्तः। सम्मानम् अंगीकुर्वती राष्ट्रपतिः एतत् सम्माननम् भारतस्य 1.4 अर्बुदजनेभ्यः समर्पितवती इति वार्ताः।
2: ಇದು ಆಕಾಶವಾಣಿ, ಸಮಯ 7 ಗಂಟೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ದಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ, 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ದಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು, ಅವುಗಳ ಸರಬರಾಜು ತಡೆಗೆ ಶಾಸನಬದ್ದ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾದಕದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು, 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, MyGov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು, ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
5: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ. ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಲೋಕೇಶ್ ಅವರು ಪ್ರತಿನಿಧಿಸ್ತಾರೆ, ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ಮ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ಮ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ಮ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ಮ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ

0: ಕಾಳುಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂದ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರ್ ಮಹೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಅಂಬಿಕಾತನಯದತ್ತರ ಈ ಒಂದು ರಚನೆಯನ್ನು, ಅವತರಿಸುವ ನಾರಾಯಣ.

0: ಇನ್ನು ಮುಂದೆ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಈ ಒಂದು ಕವನ. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು.
1: ಯಾವುದು ನಿಜವೋ ಯಾ

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರ್ ಮಹೇಶ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ, ಸಮಯ 7:30:15. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್, ಬಾಂಗ್ಲಾ ಭಾಷೆ, ಭಲ ಭಲ ಸಂಗೀತ.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ಐಟಿಇಸಿ ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ, ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 kg ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 kg ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲಿಫ್ಟ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 kg ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು

ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ T20 ಮಾದರಿಯಲ್ಲಿ ಅರ್ಧಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬೆಟ್ಟದ ಹೂ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳಿ. ಎಸ್ ಜಾನಕಿ ಹಾಗೂ ವಸಂತ ಅವರುಗಳ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಮ್ಮ ಅವರಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜೀವನದಿ ಚಿತ್ರದಿಂದ ಆದ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಕೋಟಿ ಅವರಿಂದ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳು 8:30 ಪ್ರಸಾರವಾಗಲಿದೆ. ಇದು ಆಕಾಶವಾಣಿ. ಈಗ ಸಮಯ 8 ಆಗಲಿದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನು ಕೇಳಿದರೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಇಳಯರಾಜ. ಮುಂದಿನ ಗೀತೆ ಕೇಳಿ. ಉಸಿರೆ ಚಿತ್ರದಿಂದ ಕೆ ಜೆ ಯೇಸುದಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಳಯರಾಜ ಅವರ ಸಂಗೀತವಿದ್ದ ಕೆಲವು ಗೀತೆಗಳನ್ನು ಕೇಳಿದರೆ, ಮತ್ತಷ್ಟು ಚಿತ್ರಗೀತೆಗಳನ್ನು 9:05 ಗೀತ ಪಲ್ಲವದಲ್ಲಿ, ನಂತರ 9:30 ಗಾನಗಂಗೆಯಲ್ಲಿ ಆಲಿಸಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕುಶಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲನುಪಾಲನ ಕ್ರಿಯರು ನಾವು. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ. ಅರಸ ನೂಳಿಗ ನಮ್ಮ ಸಂಸಾರದಾಡಳಿತ ಹರುಷದಿಂ ಸೇವಿಸಲೋ ಮಂಕುತಿಮ್ಮ.

ಈ ಪದ್ಯದೊಂದಿಗೆ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಭರತನನ್ನು ಕುರಿತಂತೆ ಉದ್ದಕ್ಕೂ ಏನು ಅನೇಕ ಚೌಪದಿಗಳನ್ನು ಬರ್ಕೊಂಬಂದರೂ ಅದರ ಉಪಸಂಹಾರ ಆಗತ್ತೆ ಅಂತ ಅನ್ಕೋಬಹುದು. ಧರೆಯ ಕೋಸಲ ಪರಬ್ರಹ್ಮನೇ ರಘುವರನು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮೊದಲು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಭರತನನ್ನು ಹೇಳ್ತಾ ಬಂದರು ಡಿ ವಿ ಜಿಯವರು. ಕವಿಯಾದ್ರಿಂದ ಅವರು ಗೊತ್ತಿರುವ ಸಂಗತಿಯಿಂದ ನಮ್ಮನ್ನು ಗೊತ್ತಿಲ್ಲದೆ ಇದ್ದ ಕಡೆ ಕರ್ಕೊಂಡು ಹೋಗ್ತಾರೆ. ಅನೇಕ ಯಾವ್ದು ನಮಗೆ ನೋನ್ ಅಂತ ಹೇಳ್ತೀವಿ ಅದನ್ನು ಕವಿ ಮೊದಲು ಹೇಳ್ತಾನೆ, ಆಮೇಲೆ ನಮಗೆ ಗೊತ್ತಿಲ್ಲದಿರೋ ಅನ್ನೋನ್ ಅಂತ ಹೇಳ್ತಾನೆ. ಅದು ಯಾವುದು ಗೊತ್ತಿಲ್ಲ ಅಂದರೆ ನನ್ನೊಳಗೇ ಇರುವಂಥದ್ದು, ಆದರೆ ನನಗೆ ಯಾವುದು ಗೊತ್ತಿಲ್ವೋ ಅದನ್ನು ತೋರಿಸ್ಕೊಡೋನು ಕವಿ. ಡಿ ವಿ ಜಿಯವರು ಆ ದೃಷ್ಟಿಯಿಂದ ಒಳ್ಳೆ ಕವಿ ಅವರು. ಭೂಮಿನೇ ಕೋಸಲ ಅಂದರೆ ರಾಮನಾಳಿದಂಥ ರಾಜ್ಯಕ್ಕೆ ಕೋಸಲ ಅಂತ ಹೇಳ್ತಾರೆ. ಪರಬ್ರಹ್ಮನೇ ರಘುವರ, ಪರಬ್ರಹ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ, ಆಬ್ಸಲ್ಯೂಟ್ ಅಂತ ಯಾವ್ದು ಹೇಳ್ತೀವಿ ಅದೇನೇ ರಾಮ. ಭರತನ ಒಲಂತೆ ಅಂದರೆ ಭರತನ ರೀತಿಯಂತೆ ಅದನ್ನು ಅನುಸರಿಸಿ ನಡೀತೀವಲ್ಲ ನಾವೆಲ್ಲರೂ, ನಾವೆಲ್ಲರೂ ಕೂಡ ಭರತರೇ ಅಂದರೆ ಪ್ರತಿಯೊಂದು ಆತ್ಮವೇ ಭರತ. ಈ ಜಗತ್ತೇ ಅಯೋಧ್ಯ ಅಥವಾ ಕೋಸಲ, ಪರಬ್ರಹ್ಮನೇ ರಾಮ. ಅರಸನ ಉಳಿಗ ಅಂದರೆ ಭರತನು ಹೇಗೆ ರಾಮನ ಒಂದು ಉಳಿಗವನ್ನು ಮಾಡಿದ ಅಂದರೆ ಅವನ ಕಾಯಕವನ್ನು ಮಾಡಿದ, ಸೇವೆಯನ್ನು ಮಾಡಿದ, ಹಾಗೆ ನಾವು ಪರಬ್ರಹ್ಮನ ಉಳಿಗವನ್ನು ಮಾಡ್ತೀವಿ. ಪರಬ್ರಹ್ಮನ ಉಳಿಗ ಮಾಡೋದು ಅಂದರೆ ನಾವು ಮತ್ತೆ ಹಿಮಾಲಯಕ್ಕೆ ಹೋಗೋದಲ್ಲ, ಕಾಡಿಗೆ ಹೋಗೋದಲ್ಲ, ನಮ್ಮ ನಮ್ಮ ಕರ್ತವ್ಯಗಳನ್ನು ಆಯಾ ಜಾಗಗಳಲ್ಲಿ ನಾವು ಎಲ್ಲಿದ್ದೀವೋ, ಯಾವ ಪೊಸಿಷನ್ನಲ್ಲಿದ್ದೀವೋ ಅಲ್ಲಿ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದು. ಸಂಸಾರದ ಆಡಳಿತ, ಯಾವುದು ಸದಾ ಬದಲಾಗ್ತಿರುತ್ತೋ ಅದಕ್ಕೆ ಸಂಸಾರ ಅಂತ ಹೆಸರು. ಅಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಸಂಸಾರದಲ್ಲಿ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅಲ್ಲಿ ನಾವು ಭರತತ್ವವನ್ನು ತೋರಿಸ್ಬೇಕು, ಭರತನ ಒಂದು ದಾರಿಯನ್ನು ನಾವು ಮಾಡಬೇಕು. ಹರುಷಧಿ ಸೇವಿಸಲೋ ಮಂಕುತಿಮ್ಮ, ಇದು ಬಹಳ ಮುಖ್ಯ. ಒಂದು ಕೆಲಸವನ್ನು ನಾವು ಹುಬ್ಬು ಗಂಟಿಕೊಂಡು ಮುಖ ಹರಳೆಣ್ಣೆ ಮಾಡ್ಕೊಂಡು ಮಾಡ್ಬೋದು, ಅದೇ ಕೆಲಸವನ್ನು ಸಂತೋಷವಾಗಿ ಮಾಡ್ಬೋದು. ಡಿ ವಿ ಜಿ ಅವರು ಹೇಳ್ತಿರೋದು ಎಷ್ಟು ಚಿಕ್ಕ ಕೆಲಸ ಇರಲಿ, ಎಷ್ಟು ದೊಡ್ಡ ಕೆಲಸ ಇರಲಿ, ಅದನ್ನು ನಾವು ಸಂತೋಷದಿಂದ ಮಾಡಬೇಕು. ಮಾಡುವಾಗ ಯಾವ ಕೆಲಸ ಹೇಗೆ ಮಾಡಬೇಕು ಅಂದರೆ, ನಾನು ಈ ಪ್ರಪಂಚವನ್ನೇ ಅಯೋಧ್ಯೆ ಅಂತ ತಿಳ್ಕೊಂಡು ನನ್ನ ಕೆಲಸದಲ್ಲಿ ನಾನು ಒಂದು ವಿಶ್ವಾತ್ಮಕತೆಯನ್ನು ಕಾಣಬೇಕು. ನಾನು ಮಾಡುವಂಥ ಒಂದು ಸಣ್ಣ ಕೆಲಸ ಮುಂದೆ ಅನೇಕ ದೊಡ್ಡ ಕೆಲಸಗಳಿಗೆ ಅದು ಪೀಠಿಕೆಯಾಗಿರುತ್ತೆ ಅನ್ನುವ

ಜಾಗ್ರತೆ ನನ್ನ ಮನಸ್ಸಿನಲ್ಲಿರಬೇಕು. ಹೀಗೆ ನಾವು ಕರ್ಮಯೋಗಿಗಳಾಗಬೇಕು, ನಿಷ್ಕಾಮ ಕರ್ಮಿಗಳು ಯೋಗಿಗಳಾಗಬೇಕು, ಧಾರ್ಮಿಕತೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸಬೇಕು. ಹೇಗೆ ಅಂದರೆ, ಡಿ ವಿ ಜಿ ಮತ್ತೆ ಮತ್ತೆ ಒತ್ತಿ ಹೇಳುವುದು, ಭರತನಂತೆ ರಾಮನ ತಮ್ಮ ಇದ್ನಲ್ಲ ಭರತ, ಅವನು ನಮಗೆ ಇವತ್ತಿಗೂ ದೊಡ್ಡ ಆದರ್ಶ, ಇವತ್ತಿಗೂ ನಮಗವನು ಪ್ರಸ್ತುತ ಅನ್ನೋದನ್ನು ಡಿ ವಿ ಜಿಯವರು ಈ ಅನೇಕ ಪದ್ಯಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ.

ನಾಸಿಕದೊಳು ಶ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ನಾಸಿಕದೊಳು ಶ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತುಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ.

0: ಈ ಮುಂದಿನ ಕೆಲವು ಪದ್ಯಗಳಲ್ಲಿ ಡಿ ವಿ ಜಿ ಜೀವನದಲ್ಲಿ ಸಹಜತೆ ಅಂತಾರೆ. ಸಹಜ ಅನ್ನುವುದನ್ನು ಅನೇಕ ಸತಿ ಬಳಸಿದ್ದಾರೆ ಡಿ ವಿ ಜಿ. ನಗುವು ಸಹಜದ ಧರ್ಮ ಅನ್ನೋ ಮಾತುಗಳಲ್ಲಿ ಹೇಳ್ತಾರೆ. ಈ ಸಹಜ ಅನ್ನುವುದೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತತ್ವ ಚಿಂತನೆ. ಯಾವುದೇ ಕೆಲಸ ಮಾಡಿದ್ರೂ ಅದು ಕೃತಕ ಅನ್ನಿಸ್ಬಾರ್ದು. ಒಳ್ಳೆ ಕೆಲಸ ಮಾಡುವಾಗ ಕೂಡ ಅದು ಎಲ್ಲರಿಗೂ ನಾವು ಟಾಮ್ ಟಾಮ್ ಹೊಡೆದು ನಾವು ದೊಡ್ಡದಾಗಿ ಜಾಗಟೆ ಬಾರಿಸಿ ನಾವು ಕೂಕೊಂಡು ಹೇಳಬಾರ್ದು ಜಗತ್ತಿಗೆ. ಅದನ್ನು ಇಲ್ಲಿ ಹೇಳ್ತಾರೆ. ಹೇಗೆ ನಾವು ಉಸಿರಾಟ ಮಾಡಬೇಕಾದ್ರೆ ನಾವು ಯಾರಿಗೂ ಹೋಗಿ ಹೇಳಲ್ಲ, ನಾನು ಉಸಿರಾಡ್ತಾ ಇದ್ದೀನಿ ಅಂತ. ಉಸಿರು ಒಳಗೆ ಬರ್ತಾ ಇರುತ್ತೆ, ಮೂಗಿನಿಂದ ಒಂದು ಹೊಳ್ಳೆಯಿಂದ ಇನ್ನೊಂದು ಕಡೆಯಿಂದ ಹೋಗ್ತಾ ಇರುತ್ತೆ, ಅದು ಸಹಜ. ಅದೇ ಥರ ನನ್ನ ಅಸ್ತಿತ್ವ, ನನ್ನ ಇರವು ಮಂಗಳವನ್ನು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಆದರೆ ಅದು ಇದೆಯೋ ಇದೇನೋ ಇಲ್ವೋ ಅನ್ನೋ ಅಂತ ಇರಬೇಕು ನಾನು, ಅಷ್ಟು ಸಹಜವಾಗಿರಬೇಕು. ಮತ್ತು ನಾನು ಮಾಡುವಂಥ ಕೆಲಸಗಳಲ್ಲಿ ಸಂಕಲ್ಪ ಮಾಡಿ ಮಾಡಬೇಕು, ಈ ಕೆಲಸ ಮಾಡ್ತೀನಿ ಅಂತ. ಆದರೆ ಕೆಲಸದ ಬಗ್ಗೆ ಆಸೆ ಇಟ್ಕೋಬಾರ್ದು. ಸಂಕಲ್ಪ ಬೇರೆ, ಆಸೆ ಬೇರೆ. ಮಾಡ್ತೀನಿ ಅಂತ ಡಿಸೈಡ್ ಮಾಡೋದು ಬೇರೆ, ಅದ್ರ ಬಗ್ಗೆ ನಾನು ಆಂಬಿಷನ್ ಇಟ್ಕೊಳ್ಳೋದು ಬೇರೆ. ಹಾಗೆ ಮಾಡಬೇಕು. ಸಹಜವಾಗಲಿ ಸೈಪು, ಅಂದರೆ ನಾನು ಮಾಡಿ ಸೈಪು ಅಂದರೆ ಸರಿಯಾದ ಕಾರ್ಯ ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ನಾನು ಮಾಡುವಂಥ ಕೆಲಸಗಳು ಸರಿಯಾದ ಕೆಲಸಗಳಿದೆಯಲ್ಲ, ಅದನ್ನು ಅತ್ಯಂತ ಸಹಜವಾಗಿ ಮಾಡಬೇಕು. ಅಂದರೆ ಸಹಜವಾದ ಕೆಲಸಗಳನ್ನು ಮಾಡಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು, ಮತ್ತು ಸರಿಯಾದ ಕೆಲಸಗಳನ್ನು ಸಹಜವಾಗಿ ಮಾಡಬೇಕು, ನ್ಯಾಚುರಲ್ ಆಗಿ ಮಾಡಬೇಕು. ಇದನ್ನು ಡಿ ವಿ ಜಿ ಅವರು ಕಗ್ಗದ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಹಜತ್ವವೇ ಜೀವನದ ಎಲ್ಲ ಕಾರ್ಯಗಳ ಗುಣ ವೈಖರಿ ಧರ್ಮವಾಗಿರಬೇಕು. ಇಲ್ಲ ಅಂದರೆ ನಾನು ಮಾಡುವ ಕೆಲಸ ಒಳ್ಳೆಯದಾಗಿರುತ್ತೆ, ಆದರೆ ಅಲ್ಲಿ ಕೆಲಸ ಅನ್ನೋದಕ್ಕಿಂತ ನಾನು ಅನ್ನೋದು ಮುಖ್ಯ ಆಗುತ್ತೆ, ಅಥವಾ ಕೆಲಸ ಮಾಡಿದೆ ಅನ್ನುವಂಥ ಕ್ರಿಯಾಪದ ಮುಖ್ಯವಾಗುತ್ತೆ. ಯಾವುದೂ ಮುಖ್ಯವಾಗಬಾರ್ದು, ಎಲ್ಲದರಲ್ಲೂ ಒಂದು ಹದ ಇರಬೇಕು. ಈ ಹದವೇ ಜೀವನ. ಈ ಹದವನ್ನು ಕಾಪಾಡ್ಕೋಬೇಕಾದ್ರೆ ನಮಗೆ ಸಹಜತೆ ಅನ್ನೋದು ಮುಖ್ಯ ಅನ್ನೋದು ಡಿ ವಿ ಜಿ ಅವರು ಮತ್ತೆ ಮತ್ತೆ ತೋರಿಸ್ಕೊಡ್ತಾರೆ. ಈ ಪದ್ಯದಲ್ಲೂ ಕೂಡ ಅದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಕಳೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇದು ಆಕಾಶವಾಣಿ, ಸಮಯ 9:05. ಇನ್ನೀಗ ಕಾರ್ಯಕ್ರಮ ಗೀತ ಪಲ್ಲವ. ಮೊದಲಿಗೆ ಕೇಳಿ ಕಾಂತಾರ ಎ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಅಬ್ಬಿ ವಿ, ಸಾಹಿತ್ಯ ಶಶಿರಾಜ್ ಕಾವೂರವರದು, ಸಂಗೀತ ಅಜನೀಶ್ ಬಿ ಲೋಕನಾಥ್ ಅವರಿಂದ.

ಇನ್ನು ಮುಂದೆ ಕೇಳಿ ಮದರ್ ಪ್ರಾಮಿಸ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಸಂಚಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ. ಡಾಲಿ ಧನಂಜಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನವನೀತ್ ಶ್ಯಾಮ್ ಅವರು.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಗೀತ ಪಲ್ಲವದಲ್ಲಿ ಮುಂದಿನ ಗೀತೆ ಕೇಳಿ. ಕೇಡಿ ಚಿತ್ರದಿಂದ ಮೈಕಾ ಸಿಂಗ್ ಅವರ ಧ್ವನಿಯಲ್ಲಿ, ಪ್ರೇಮ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

0: ದಿಕ್ಕುಡಿಯೆ.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದು.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
1: ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
5: ಗೀತ ಪಲ್ಲವದಲ್ಲಿ ಇನ್ನೀಗ ಕೇಳಿ ಹರ್ಷಿಕಾ ದೇವನಾಥ್ ಅವರು ಹಾಡಿರುವ ಬಗೀರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕೇಳಿ ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಆದ ಒಂದು ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಜನೀಶ್ ಲೋಕನಾಥ್ ಅವರಿಂದ.

0: ಸಾರ್.
1: ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.

0: ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದೀಗ ನಿಮಗಾಗಿ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಇಂದಿನಂತೆ ಇವತ್ತಿನ ಕೆಲ ವಿಶೇಷತೆಗಳ ಬಗ್ಗೆ ಮಾತನಾಡುತ್ತಾ ಮಧುರವಾದ ಗೀತೆಗಳನ್ನು ಕೇಳ್ತಾ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಶ್ರೋತೃಗಳೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ, ವ್ರತ ಹಾಗೂ ಆಚರಣೆಗೂ ಮಾನವನ ಆತ್ಮೋನ್ನತಿಗೆ, ವಿಷಯಾಭಿವೃದ್ಧಿಗೆ ಮತ್ತು ಧಾರ್ಮಿಕ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ. ಅಂತಹ ಪವಿತ್ರ ವ್ರತಗಳಲ್ಲಿ ಏಕಾದಶಿ ವ್ರತ ಸಹ ಒಂದು. ವರ್ಷದಲ್ಲಿ 24 ಏಕಾದಶಿಗಳು, ಹಾಗೆಯೇ ಅಧಿಕ ಮಾಸ ಬಂದರೆ 26 ಏಕಾದಶಿಗಳನ್ನು ಆಚರಿಸಲಾಗುತ್ತೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹಿಮೆ ಮತ್ತು ವಿಶೇಷತೆ ಇದೆ. ಅವುಗಳಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ದೇವಶಯಿನಿ ಏಕಾದಶಿ ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಭಕ್ತರು ಶಾಂತಿ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಇವತ್ತು ಪ್ರಾರ್ಥಿಸ್ತಾರೆ. ಇದು ಚಾತುರ್ಮಾಸದ ಪವಿತ್ರ ಆರಂಭವನ್ನು ಸೂಚಿಸುತ್ತೆ. ಹಾಗೆಯೇ ಇದು ವಿಷ್ಣುವು ದಿವ್ಯ ನಿದ್ರೆಗೆ ಹೋಗುವ 4 ತಿಂಗಳ ಅವಧಿಯಾಗಿದೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳೋಣ. ಭಕ್ತ ಕುಂಬಾರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ GK ವೆಂಕಟೇಶ್ ಅವರಿಂದ.

ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಮನುಷ್ಯ ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನ ಭಕ್ತರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡ್ತಾರೆ. ತುಳಸಿ ದಳ, ಹೂವು, ಹಣ್ಣು, ನೈವೇದ್ಯ ಸಮರ್ಪಿಸಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸ್ತಾರೆ. ಅನೇಕರು ದಿನವಿಡೀ ಉಪವಾಸವನ್ನು ಆಚರಿಸಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆಯನ್ನು ಪಠಿಸುತ್ತಾರೆ. ಕೆಲವರು ಜಾಗರಣೆ ಮಾಡಿ ಹರಿನಾಮ ಸಂಕೀರ್ತನೆಯನ್ನು ನಡೆಸ್ತಾರೆ. ಮರುದಿನ ದ್ವಾದಶಿ ಎಂದು ನಿಯಮಾನುಸಾರ ಪಾರಣೆ ಮಾಡ್ತಾರೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಸಂತ ತುಕಾರಾಮ್ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ಉಪವಾಸ ಕೇವಲ ಆಹಾರವನ್ನು ತ್ಯಜಿಸೋದಲ್ಲ, ಅದು ಮನಸ್ಸಿನ ನಿಯಂತ್ರಣ, ಇಂದ್ರಿಯ ನಿಗ್ರಹ, ಹಾಗೆಯೇ ಆತ್ಮಶುದ್ಧಿಯ ಸಾಧನೆಯಾಗಿದೆ. ಉಪವಾಸದ ಮೂಲಕ ದೇಹಕ್ಕೆ ವಿಶ್ರಾಂತಿ ದೊರೆಯುವುದರ ಜೊತೆಗೆ ಮನಸ್ಸು ದೇವರ ಚಿಂತನೆಯ ಕಡೆ ಹೆಚ್ಚು ಕೇಂದ್ರೀಕೃತವಾಗುತ್ತೆ. ಆದ್ದರಿಂದ ಏಕಾದಶಿ ವ್ರತವನ್ನು ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯ ಸಮನ್ವಯ ಎಂದು ಪರಿಗಣಿಸಲಾಗುತ್ತೆ. ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಕೇಳಿ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನು ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರಿಂದ ಸಂಗೀತ ನಿರ್ದೇಶನ.

ಈ ಏಕಾದಶಿಯಂದು ಅನ್ನದಾನ, ವಸ್ತ್ರದಾನ, ಗೋಸೇವೆ, ಹಾಗೆಯೇ ಬಡವರಿಗೆ ನೆರವು ಮತ್ತು ಅಗತ್ಯ ಇರುವವರಿಗೆ ಸಹಾಯ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ. ದಾನ ಮಾಡುವುದರಿಂದ ಸಮಾಜದಲ್ಲಿ ಸಹಾನುಭೂತಿ, ಪ್ರೀತಿ ಮತ್ತು ಮಾನವೀಯತೆ ಬೆಳೆಯುತ್ತೆ. ದೇವರ ಆರಾಧನೆಯ ಜೊತೆಗೆ ಜೀವ ಸೇವೆಯು ನಿಜವಾದ ಭಕ್ತಿಯ ಸಂಕೇತವಾಗಿದೆ. ಭಕ್ತ ಕುಂಬಾರ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ, ಆತಂಕ ಹಾಗೆಯೇ ಅಶಾಂತಿ ಹೆಚ್ಚಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಏಕಾದಶಿ ನಮಗೆ ಆತ್ಮಾವಲೋಕನ, ಸಂಯಮ, ಪ್ರಾರ್ಥನೆ ಹಾಗೂ ಸದಾಚಾರದ ಮಹತ್ವವನ್ನು ನೆನಪಿಸುತ್ತೆ. ನಮ್ಮ ಜೀವನದಲ್ಲಿ ಸತ್ಯ, ಧರ್ಮ, ದಯೆ, ಕ್ಷಮೆ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ದಿನ ನೀಡುತ್ತೆ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆಗಳಲ್ಲಿ ಒಂದಾದ ಆಷಾಢ ಏಕಾದಶಿ ಇಲ್ಲವೇ ದೇವಶಯನಿ ಏಕಾದಶಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇವತ್ತಿನ ಮತ್ತೊಂದು ವಿಶೇಷತೆ ಕಡೆ ಗಮನ ಹರಿಸೋಣ, ಅದಕ್ಕೂ ಮುನ್ನ ಸಣ್ಣ ವಿರಾಮ. ಇದು ಆಕಾಶವಾಣಿ, ಸಮಯ 10 ಗಂಟೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
2: ಜೋ ಜೋ ನಾಲಿ ನಾ ಹಾಡುವೆ.
1: ಬೆಳೆಯೋ ಮಕ್ಕಳಿಗೆ ನಾನದ ಗೂಡು.
3: ಈ ಕನ್ನಡದ ಅಕ್ಷರ ಮಾಲೆ.
1: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
1: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
2: ಬಾನಿಗೊಂದು ಎಲ್ಲೆ ಎಲ್ಲಿದೆ.
1: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
1: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:15. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮತ್ತೊಂದು ವಿಶೇಷತೆ ಏನು ಅಂತ ನೋಡುವಂಥ ಸಮಯ. ಶ್ರೋತೃಗಳೇ, ನೀರು ಮಾನವ ಜೀವನದ ಮೂಲಾಧಾರ. ಕೃಷಿಗೆ, ಕೈಗಾರಿಕೆಗಳಿಗೆ, ಕುಡಿಯೋದಕ್ಕೋಸ್ಕರ, ವಿದ್ಯುತ್ ಉತ್ಪಾದನೆಗೆ, ಸಾರಿಗೆಗೆ, ಹಾಗೆ ಮನರಂಜನೆಗೂ ಸಹ ನೀರು ಅತ್ಯಗತ್ಯ.

ಆದರೆ ಇದೇ ನೀರು ಕೆಲವೊಮ್ಮೆ ಜೀವಹಾನಿಗೂ ಕಾರಣವಾಗುತ್ತೆ. ಪ್ರತಿ ವರ್ಷ ವಿಶ್ವದಾದ್ಯಂತ ಲಕ್ಷಾಂತರ ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವುದನ್ನು ನಾವು ನೋಡ್ತೇವೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಜುಲೈ ತಿಂಗಳ 25ನೇ ತಾರೀಖನ್ನು ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನ, ವರ್ಲ್ಡ್ ಡ್ರೋನಿಂಗ್ ಪ್ರಿವೆನ್ಷನ್ ಡೇ ಅಂತ ಘೋಷಿಸಿದೆ. ಬನ್ನಿ ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಮಧುರವಾದ ಗೀತೆಗಳನ್ನು ಕೇಳ್ತಾ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಈ ಭಾಗದಲ್ಲಿ ಮುಂದಿನ ಗೀತೆಯನ್ನು ಕೇಳಿ, ಮುಂಗಾರು ಮಳೆಯ 2 ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಮುಳುಗುವಿಕೆ ಅಂದರೆ ನೀರಿನಲ್ಲಿ ಮುಳುಗೋದ್ರಿಂದ ಉಸಿರಾಟಕ್ಕೆ ಅಡ್ಡಿಯಾಗೋದು, ಇದರಿಂದ ವ್ಯಕ್ತಿಯು ಪ್ರಜ್ಞೆ ಕಳೆದುಕೊಳ್ಳಬಹುದು, ಮೆದುಳಿಗೆ ಆಮ್ಲಜನಕದ ಕೊರತೆ ಉಂಟಾಗಬಹುದು, ಹಾಗೂ ಸಮಯಕ್ಕೆ ಸರಿಯಾಗಿ ರಕ್ಷಣೆ ಸಿಗದಿದ್ದರೆ ಸಾವಿಗೂ ಸಹ ಕಾರಣ ಆಗಬಹುದು. ಮುಳುಗುವಿಕೆ ಕೇವಲ ನದಿ ಅಥವಾ ಸಮುದ್ರದಷ್ಟೇ ಅಲ್ಲೇ ಸಂಭವಿಸೋದಿಲ್ಲ. ಈಜುಕೊಳ, ಕೆರೆ, ಬಾವಿ, ಕಾಲುವೆ, ನೀರಿನ ಟ್ಯಾಂಕ್, ಮನೆಯ ನೀರಿನ ತೊಟ್ಟಿ, ಪ್ರವಾಹದ ನೀರು ಅಥವಾ ಅಲ್ಪ ಆಳದ ನೀರಿನ ಪ್ರದೇಶಗಳಲ್ಲಿಯೂ ಸಹ ಸಂಭವಿಸಬಹುದಾಗಿದೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಂಗಮ ಚಿತ್ರದಿಂದ ಗೋಪಿಕಾ ಪೂರ್ಣಿಮಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತ.

2021 ಏಪ್ರಿಲ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ನಡೆದ ಸಾಮಾನ್ಯ ಸಭೆ ಜುಲೈ 25ನ್ನು ಅಧಿಕೃತವಾಗಿ ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನ ಎಂದು ಘೋಷಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ಹಲವು ವರ್ಷಗಳಿಂದ ಮುಳುಗುವಿಕೆಯನ್ನು ತಡೆಗಟ್ಟುವ ಕುರಿತು ಅಧ್ಯಯನ ನಡೆಸ್ತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸ್ತಾ ಇದೆ. ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿ ವರ್ಷ ವಿಶ್ವದಲ್ಲಿ ಸುಮಾರು 300,000 ಹೆಚ್ಚು ಜನರು ಮುಳುಗುವಿಕೆಯಿಂದ ಸಾವನ್ನಪ್ಪುತ್ತಾ ಇದ್ದಾರೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಾಗೂ ಹದಿಹರೆಯದ ಮಕ್ಕಳು ಸಹ ಹೆಚ್ಚಿನ ಅಪಾಯದಲ್ಲಿರ್ತಾರೆ. 2026 ವಿಶ್ವ ಮುಳುಗುವಿಕೆ ತಡೆಗಟ್ಟುವಿಕೆ ದಿನದ ಸಂದೇಶ ಏನಪ್ಪ ಅಂತಂದರೆ, ಯಾರು ಬೇಕಾದರೂ ಮುಳುಗಬಹುದು, ಆದರೆ ಯಾರೂ ಮುಳುಗಿ ಜೀವ ಕಳ್ಕೋಬಾರ್ದು ಅಂತ. ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಜನ್ಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಮುಳುಗುವಿಕೆಗೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಕೆಲವನ್ನು ನೋಡೋದಾದರೆ, ಈಜು ಬಾರದಿದ್ದರೂ ಸಹ ಆಳ ಇರೋ ಜಾಗದ ನೀರಿನಲ್ಲಿ ಇಳಿಯೋದು, ಸುರಕ್ಷತಾ ಕ್ರಮಗಳನ್ನು ನಿರ್ಲಕ್ಷಿಸೋದು, ಲೈಫ್ ಜಾಕೆಟ್ ಧರಿಸದೆ ದೋಣಿ ಪ್ರಯಾಣ ಮಾಡೋದು, ಎಚ್ಚರಿಕೆ ಫಲಕಗಳನ್ನು ಕಡೆಗಣಿಸೋದು, ನೀರಿನ ಆಳ ಅಥವಾ ಹರಿವಿನ ವೇಗದ ಬಗ್ಗೆ ಮಾಹಿತಿ ಇಲ್ಲದೆ ನೀರಿಗಿಳಿಯೋದು, ಹಲವಾರು ಕಾರಣಗಳಲ್ಲಿ ಇವು ಕೆಲವು ಪ್ರಮುಖ ಕಾರಣಗಳು ಮುಳುಗುವಿಕೆಗೆ. ಎಕ್ಸ್ಕ್ಯೂಸ್ ಮಿ ಚಿತ್ರದ ಗೀತೆಯನ್ನು ಕೇಳಿ. ಆರ್ ಪಿ ಪಟ್ನಾಯಕ್ ಹಾಗೂ ಉಷಾ ಅವರುಗಳ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರಿಂದ.

ಮುಳುಗುವಿಕೆ ಅನ್ನೋದು ಒಂದು ಕ್ಷಣದ ನಿರ್ಲಕ್ಷ್ಯದಿಂದ ಸಂಭವಿಸುವಂಥ ದುರಂತ. ಆದರೆ ಸರಿಯಾದ ಅರಿವು, ಎಚ್ಚರಿಕೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದರೆ ಈ ದುರಂತವನ್ನು ಬಹುಪಾಲು ತಡೆಯಬಹುದು. ಪ್ರತಿಯೊಬ್ಬರೂ ಈಜು ಕಲಿಯೋದು, ಮಕ್ಕಳ ಮೇಲೆ ನಿಗಾ ಇಡೋದು, ಲೈಫ್ ಜಾಕೆಟ್ ಧರಿಸೋದು, ಅಪಾಯಕಾರಿ ಜಲಪ್ರದೇಶಗಳಿಂದ ದೂರ ಇರೋದು, ಹಾಗೆಯೇ ತುರ್ತು ಸಂದರ್ಭಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ತಿಳ್ಕೊಳ್ಳೋದು ಅತ್ಯಂತ ಅಗತ್ಯವಾಗಿದೆ. ನೀರನ್ನು ಪ್ರೀತಿಸಿ, ಆದರೆ ಅದರ ಅಪಾಯವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯೇ ಜೀವ ರಕ್ಷಿಸುವ ಅತ್ಯುತ್ತಮ ಸಾಧನಗಳು ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇದು ಆಕಾಶವಾಣಿ, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸುನೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು

0: ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸುನೆರೆಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಬೇಮಿಸಾಲ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಬಕ್ಷಿಯವರದು, ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

0: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
1: ಸುನೇರಪ್ಪನ ಮುಂದಿನ ಗೀತೆ ಕೇಳಿ. ಯಾರಾನಾ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಅಂಜಾನ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

0: हर भंग का रंग जमा हो चकाचक, फिर लो पान चबाए।
1: आहा।

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಡಾನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅಂಜಾನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ. ಮುಂದಿನ ಗೀತೆ ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ. ಅಸದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್ ಅವರು.

ಸುನೇರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

0: ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ಕಲ್ಲಿ, ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ದೇವರ ಗುಡಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರಂಗೇನ ಹಳ್ಳಿಯಾಗೆ
3: ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ

ವಾಣಿ ಜಯರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರುಗಳ ಧ್ವನಿಯಲ್ಲಿ ಬಿಳಿ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿದರೆ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿಜಯ ಭಾಸ್ಕರ್. ಮುಂದಿನ ಗೀತೆಯನ್ನು ಕೇಳಿ, ಬೆಳುವಲದ ಮಡಿಲಲ್ಲಿ ಚಿತ್ರದಿಂದ ಆರಿಸಲಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಳ್ಳನ ಕಡ್ದು ಕುಡಿಯಾಕ್ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡ.

ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿ

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರು.

0: ಪಿ ಸುಶೀಲ ಅವರ ಧ್ವನಿಯಲ್ಲಿ ದೇವರ ಕಣ್ಣು ಚಿತ್ರದ ಗೀತೆಯನ್ನು ಕೇಳಿದರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಒಂದೇ ರೂಪ ಎರಡು ಗುಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಲೀಲ್ ಚೌಧರಿ ಅವರಿಂದ.

ಬೆಸುಗೆ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ಇದು ಆಕಾಶವಾಣಿ. ಸಮಯ 11:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ನೇಹ ಚಿತ್ರದಿಂದ ವಿದ ಗೀತೆಗಳನ್ನ ಸುಮಾ ಶಾಸ್ತ್ರಿ, ಎಲ್ಎನ್ ಶಾಸ್ತ್ರಿ, ಮನು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಕಂಠದಲ್ಲಿ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭಿಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠ್ಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರೇಯ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರಬಹುದು, ನಗರಗಳಲ್ಲಿ ಆಗಿರಬಹುದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನ ಪಡೆದುಕೊಂಡಂತವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ಬಂದು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂತದ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು

0: ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್.
0: ಮಂಜುಳಾ ಅವರೇ ಹೇಳಿ, ಈಗ ನೀವು ರೋಡ್ ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೋಡ್ ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸಹ ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡ್ತಾ ಇದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದ್ರೆ ಸಹ ಉದ್ಯೋಗಗಳು ಅಂತಂದ್ರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
1: ನಮ್ಮ ಸಂಸ್ಥೆ ರುಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕಿರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರುವಂತ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದೀವಿ ಚಿತ್ರದುರ್ಗದಲ್ಲಿ. ನಮ್ಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತೆ 30% ಉಳಿದವ್ರಿಗೆ ನಾವು ಕೊಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ, ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ, ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಅವರು ಕೆಲಸ ಮಾಡ್ಲಿ, ಇನ್ನೂ ಉತ್ಪಾದನೆ ವಲಯನ ಅಳವಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
0: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡಬೇಕು ಅಂತೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
1: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮಾಂಡ್ ಇರೋ ಅಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ, ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
0: ಈಗ ಕೃಷಿ ವಲಯವನ್ನ ನಾವು ತಗೊಂಡೋಗ, ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರ್ಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಿ ಅಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
1: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ ಇಲಾಖೆಗಳಿಂದ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಎಕ್ಸ್ಪರ್ಟಿಸ್ ಕರೆಸ್ತೇವೆ. ಮತ್ತೆ ಇಲಾಖೆಗಳಲ್ಲಿ ಕೆಲವರು ತರದಾರರು ಇರ್ತಾರೆ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೊಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಕರೆಸ್ತೇವೆ, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ಗಳಿಂದ ಕರೆಸ್ತೇವೆ, ಕೃಷಿ ಇಲಾಖೆಯಿಂದ ಬರ್ತಾರೆ, ತೋಟಗಾರಿಕಾ ಇಲಾಖೆಯಿಂದ ಕರೆಸ್ತೇವೆ, ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ. ಅವರು ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಚಾರ ತಿಳಿದಂತವರು ಅತಿಥಿ ಉಪನ್ಯಾಸಕರಾಗಿ ಬಂದು ಮಾಹಿತಿ ಕೊಟ್ಟು ಹೋಗ್ತಾರೆ.
0: ಈಗ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ, ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಅದರಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚಲಿಕ್ಕೆ ನಾವು ಸಾಕಷ್ಟು ಸ್ವ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು, ದಾವಣಗೆರೆ ಜಿಲ್ಲೆಗಾಗಿರ್ಬೋದು, ಸಾಕಷ್ಟು ಗ್ರಾಮಗಳು ಇದ್ದಾವಲ್ವಾ, ನೀವು ಇಂತಿಷ್ಟ ಗ್ರಾಮ ಅಂತೇಳಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
1: ಸರ್, ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇದೆಯಲ್ಲ, ನಮ್ಮ SKDRDP ಅಂತ ಹೇಳಿ ಇದೆಯಲ್ಲ, ಅವರು ಕೆಲವೊಂದು ಕಡೆ ಜ್ಞಾನ ವಿಕಾಸ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕೆಲವರು ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ಹೊಸ ಹೊಸದಾಗಿ ಏನ್ ಕಲಿಬಹುದು, ನಾವು ಜೊತೆಗೆ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಜೊತೆಗೆ ನಾವು ಇನ್ನೇನಾದ್ರೂ ಕಲಿಬಹುದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾ ಬರ್ತಾರೆ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ, ನಾವು ಇಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವು ಇದರಲ್ಲಿ ಮುಂದುಬೇಕು, ನಾವು ಇದರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ ಸರ್, ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ, ಅಂತವರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
0: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸಹ ಸ್ಪಂದಿಸ್ತಾರ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನವರು
1: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನೂ ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ ಮಾಡಿ
0: ಅಂದ್ರೆ ಸ್ವಉದ್ಯೋಗ ಮಾಡಿಕೊಂಡು.
1: ಹೌದು ಸರ್.
0: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದಾರೆ ಅನ್ಕೊಂಡು
1: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ ಜಗಳೂರು ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಗಟ್ಟ ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ ಮತ್ತೆ ಬಿದ್ರಿಕೆರೆ ಗೊಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಅದು ಜನರಲ್ಲಿ ಇಡಿಪಿ ಅಂತ ಹೇಳಿದ್ರೆ ಸಾಮಾನ್ಯ ಕೃಷಿ ತರಬೇತಿ ಅಂತ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆ ಆಯ್ಕೆ ಮಾಡಿಕೊಂಡ್ರು. ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡಿಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು, ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡಿಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದಾರೆ ಸರ್. ಈ ತರ ಮುಸಂಡಿ ಹಾಳಲ್ಲಿ ಮಾಡಿದ್ವಿ, ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಸಿಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೇ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದೀವಿ. ನಮ್ಮ ಸಂಸ್ಥೆಗೆ ಬಂದರೂ ಕೂಡ ತರಬೇತಿಗಳನ್ನ ಕೊಡ್ತೀವಿ.
0: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದ್ದನ್ನ ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೇನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ಸೈಡ್ ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ಏನಾದರೂ ತರಬೇತಿ ಕೊಡುವಂತದ್ದು?
1: ಸರ್, ನಮ್ಮ ರೂಟ್ಸೈಡ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನೋ 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ UC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವರಿಗೆ ಓದ್ಲಿಕ್ಕೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡಿಕೊಂಡು ಅವ್ರಿಗೂ ಹೊಲ ಮನೆ ಕೆಲಸ ಮಾಡಿ ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್. ಈ ಗಂಡ್ ಮಕ್ಳು ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ತರಬೇತಿ ಇದೆ, ಟಿವಿ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾವ್ದಾದ್ರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
0: ಸಾಕಷ್ಟು ಜನ ಯುವಕರು ಮುಂದೆ ಬಂದಿದ್ರು
1: ಸರ್. ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಟ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು ಸ್ವ ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
0: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ
1: ಸರ್. ಹೌದು ಸರ್.
0: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನು ತಂದುಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹ ಉದ್ಯೋಗ ಮಾಡಿದ್ರೆ?
1: ಸರ್, ನಮ್ಮ ರುಟ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವರು ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅದು ಕೂಡ ನೆರವು ಕೂಡ ಕೊಡ್ತೇವೆ ನಾವು. ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ ಮಾಡಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್. ನಾವು
0: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನೀವು ಕೊಡ್ತೀರಾ? ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಕೊಡಿಸ್ತಾ ಇದ್ದೀರಾ? ಅಂದ್ರೆ ಸಾಲ ಸೌಲಭ್ಯವನ್ನ ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನ್ ನಿಮ್ಮ ಒಂದು ತರಬೇತಿ ಏನ್ ಪಡ್ಕೊಂಡಿರ್ತಾರ ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವ್ ಏನ್ ಹೇಳ್ತೀವಿ ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
1: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಅಷ್ಟೇ. ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದ್ದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ ಆ ಸಿಬಿಲ್ ಬರ್ಲಿಕ್ಕೆ.
0: ಅಲ್ಲ, ಈಗ ಜಮೀನು ಇರಬೇಕು, ಪಾಣಿ ಕೊಡಬೇಕು, ಈ ತರ ಇಲ್ಲ.
1: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನು ಮೇಲೆ ಸಾಲ ಕೊಡ್ಸಲ್ಲ ನಾವು. ಅವ್ರು ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡ್ಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ. ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ ತರಬೇತಿಯಲ್ಲಿ. ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
0: ಈಗ 1 ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಹಸುಬಹುದು, 10-15 ಕುರಿಮರಿಗಳನ್ನು ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ

0: ಆಯ್ಕೆ ಮಾಡಬಹುದು, ಎಲ್ಲ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲು ಒಳ್ಳೆ ಅವಕಾಶ ಇದೆ ಅಲ್ವಾ?
1: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್, ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ ಆ ಕೌಶಲ್ಯ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನ ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
0: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರಾವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
1: ಹೌದು ಸರ್.
0: ಅಣಬೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಈಗ ನಮ್ಮೊಂದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮೆಚ್ಚುಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
1: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ, ಇದರಿಂದ 10,000 ರೂಪಾಯಿ ಸಾಕು. ಒಂದು ಚಿಕ್ಕ ಶೆಡ್ ಬೇಕಾಗುತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗುತ್ತೆ ಅಷ್ಟೇ, ಮನೆಯಲ್ಲೇ ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೆಯಲ್ಲೇ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೆಯಲ್ಲೇ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನೂ ಕಡಿಮೆ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದೀವಿ, ಅಲ್ಲಿ ಕೂಡ ಒಂದು ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ 10 ಜನ, ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್, ಅಲ್ಲೆಲ್ಲ ಮೈಂದೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ದಿನ
0: ಅವರು ಮಾರಾಟ ಮಾಡ್ಲಿಕ್ಕೆ ಏನು
1: ತೊಂದರೆ ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮ್ಯಾಂಡ್ ಇರುವಂತಹ ಪ್ರಾಡಕ್ಟ್ ಸರ್, ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
0: ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
1: ಹೌದು ಸರ್.
0: ಈಗ ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದೀರಾ
1: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರೂಟ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ಒಂದು ದಿನ ಒಂದು ಸೆಷನ್ ಮಾಡವೆ. ಅದು ಕೂಡ ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನೂ ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
0: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
1: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗೋದಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು ಮತ್ತೆ ಚಿಕ್ಕ ಪುಟ್ಟ ಫಾಸ್ಟ್ ಫುಡ್ ಬಿಸ್ಕೆಟ್ಸ್ ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್ ಚಕ್ಲಿ ಕೋಡ್ ಬೆಳೆ ನಿಪ್ಪಟ್ ಮಸಾಲ ಶೇಂಗಾ ಆ ತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇರುವಂತ ಉದ್ಯೋಗ ಸರ್ ಇದು ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ತಗೊಂಡಿರೋರು ಮನೆಯಲ್ಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಇದು ಕೂಡ ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
0: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಕೊಡ್ತಾ ಇದೀರಾ?
1: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮ್ ಅಲ್ಲಿ ನಾವು ಒಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ನಮ್ಗೆ ಮುರುಘಾಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು, ಆ ಟೈಮ್ ಅಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಟೀನಿಸ್ನೆಲ್ಲ ಕರ್ಕೊಂಡು ಹೋದ್ವಿ, ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್. ಅದರಲ್ಲಿ ನಾವು ಉಂಡೆ ಸಿರಿಧಾನ್ಯದ ಉಂಡೆ ಮಾಡಿದ್ವಿ, ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ ಬೆಳೆ ಮತ್ತೆ ಜೊತೆಗೆ ನಿಪ್ಪಟ್ ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ ಬಂದಿರೋರೆಲ್ಲ ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ. ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲಾ ಖಾಲಿ ಆಯ್ತು ಸರ್, ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನು ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್, ಫಾಸ್ಟ್ ಫುಡ್ ಅಲ್ಲೇನೆ ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
0: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು, ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
1: ಹೌದು ಸರ್.
0: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ, ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ?
1: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್, ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೇ ಮಾಡ್ಕೋತೀವಿ, ನಾವು ಮನೇಲೆ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಫಂಕ್ಷನ್ ಆಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೇನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೇ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ಪ್ರೀತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್. ನಾವು ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ.
0: ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
1: ಸರ್? ಬಟ್ಟೆಲೂ ಮಾಡಬಹುದು. ಈ ಬಾಳೆ ನಾರ್ ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನು ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ
0: ಮಾಡ್ತಾರೆ.
1: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ಗಳನ್ನ ಹೇಳ್ಕೊಡ್ತಾರೆ ಸರ್.
0: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡಬೇಕಾಗುತ್ತಲ್ಲ?
1: ಹೌದು ಸರ್, 14 ದಿನ ತರಬೇತಿ ಸರ್.
0: ಈಗ 14 ದಿನದಲ್ಲೇ ಎಲ್ಲ ಕಲ್ತ್ಕೊಂಡು ಬಿಡ್ತಾರ?
1: ಕಲಿತಾರೆ ಸರ್, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ, ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
0: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತಹ ಜನಗಳು ಭಾಗವಹಿಸ್ತಾರೆ
1: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
0: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ
1: ಸರ್? ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗಿ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅನ್ನಿಸಿದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
0: ಈಗ ಇನ್ನೊಂದು ಹೇಳಿದ್ರ ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ, ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ
1: ಸರ್? ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಇನ್ನೇನು ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆತರ ಅವ್ರು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳನ್ನ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೆಚ್ಚಿನ ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ, ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ಮಾಡಿರ್ತೇವೆ, ಅವರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತೆ UPS ಸಿಸ್ಟಮ್, ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸರ್, ಅಂತವ್ರಿಗೆ ಏನಾಗುತ್ತೆ, ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರ್ ಅಷ್ಟೆ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ, ಈಗ ತಿಂಗಳಿಗೆ ಒಂದು ಹೊಸ ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು ಹೊಸ ಹೊಸ ಹೇರ್ ಸ್ಟೈಲ್ಸ್, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
0: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ, ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಅನ್ನುವಂಥದ್ದು?
1: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್, ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನು ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಗಳನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜೆ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದಾವೆ ಸರ್. ಈಗಾಗಲೇ ಒಂದು 10 ದಿನ ಆಗಿದೆ ಸರ್ 2 ತರಬೇತಿ ಮಾಡಿದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ, ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಸಹಾಯ ಆಗಲಿ ಹೇಳಿ ಅವ್ರಿಗೆ ಮಕ್ಕಳಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ ಎರಡು ತಿಂಗಳು ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮಲ್ಲಿ ಗಂಡ್ ಮಕ್ಕಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟಾರ್ ರಿವೈಂಡಿಂಗು, ಟಿವಿ ಲೈರಿ ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಡಿಟಿಪಿ ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
0: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
1: ಸರ್? ನಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರಾದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ವರ್ಷದಿಂದ ಅಂದ್ರೆ 18 ವರ್ಷ ತುಂಬಿರಬೇಕು, 50 ವರ್ಷದೊಳಗಿರಬೇಕು ಸರ್ ಅವರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ಒಂದು ಹಂಬಲ ಇರಬೇಕು ಅವ್ರಿಗೆ,
0: ಅಂದ್ರೆ ಆಸಕ್ತಿ
1: ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು ಬಿಪಿಎಲ್ ರೇಷನ್ ಕಾರ್ಡ್ ಇರೋರಿಗೆ ಆದ್ಯತೆ ಅದು 70% ಅಷ್ಟೇನೆ. ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ನಡೆದೋಗುತ್ತೆ. ಮೊದಲೇ ಆದ್ಯತೆ ನಾವು ಗ್ರಾಮೀಣ ಭಾಗದ ಬಿಪಿಎಲ್ ಜನರಿಗೆ ಮಾತ್ರ.
0: ಒಳ್ಳೇದು ಮಂಜುಳಾ ಅವರೇ, ಇಲ್ಲೇ ತನಕ ಈ ಒಂದು ರೂಟ್ ಸೇಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು, ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ತಮಗೂ ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
2: ಮನ್ ಕಿ ಬಾತ್.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ಕೇಳಿರಿ ಮಕ್ಕಳೇ, ಮುದುಕರೆ ಮತ್ತು ಯುವಕರೇ, 100ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಹಲೋ
6: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
5: ಒಂದ್ ಸೆಕೆಂಡ್.
6: ಹಾ ಹಾ ಹಾ, ಆಮೇಲೆ ಆಮೇಲೆ.
7: ಹಲೋ
5: ಹಲೋ.
7: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
5: ಹಲೋ.
7: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
5: ಸ್ವಲ್ಪ ಮಾತಾಡಬೇಕಿತ್ತು.
7: ನೋಡು ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
5: ಎಲ್ಲ ಓಕೆ.
7: ಮತ್ತೆ ಮೆಸೇಜ್ ಮಾಡ್ತೀನಿ.
5: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
8: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
5: ನಂಗೆ ಹಸಿವೆ ಇಲ್ಲ.
9: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
10: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
11: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
12: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
13: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಪೆಂಡಿಕ್ಸ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಪೆಂಡಿಕ್ಸ್ ಅಂದ್ರೇನು, ಅದು ಯಾಕೆ ಬರ್ತದೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
14: ನಮಸ್ಕಾರ
13: ಸರ್. ಈಗ ಅಪೆಂಡಿಕ್ಸ್ ಅನ್ನುವಂಥ ಕಾಯಿಲೆ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಗೊತ್ತಿದೆ. ಈ ಒಂದು ಅಪೆಂಡಿಕ್ಸ್ ಅನ್ನುವಂಥ ಶಬ್ದ ಕೇಳಿದ್ದೇವೆ, ಆದರೆ ಅಪೆಂಡಿಕ್ಸ್ ಅಂದರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಅಂತ?
14: ಇದು ನೋಡಿ, ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗಿರುತ್ತೆ. ಯಾರಿಗದ್ರದ್ದು ಲಕ್ಷಣಗಳು ಬರುತ್ತೆ ಅವ್ರಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು, ಆಪರೇಷನ್ ಮಾಡೋದು ಮಾಡ್ತೀವಿ. ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ, ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಐಲಿಯಂ ಜಜನಮ್ ಅಂತಾರೆ, ಈಲಿಯಂ ಮತ್ತೆ ಸೀಕಲ್ ಜಂಕ್ಷನ್, ದೊಡ್ಡ ಕರಳು ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ. ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ. ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಇಟ್ ಈಸ್ ಗುಡ್ ಫಾರ್ ನಥಿಂಗ್ ಆರ್ಗನ್. ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡೋದು. ಯೂಶ್ವಲಿ ಇದು ಯಾವಾಗ ಆಗತ್ತೆ ಅಂತಂದ್ರೆ, ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಹೊಟ್ಟೆಯಲ್ಲಾಗತ್ತೆ. ಹೊಟ್ಟೆಯಲ್ಲಾದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಫೀಕಲ್ ಮ್ಯಾಟರ್

0: ಸಂಡಸದಂಥದ್ದೆಲ್ಲ ಪದಾರ್ಥ ಇದೆಲ್ಲಗಳು ಇದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಪಾಸ್ ಆಗುತ್ತೆ. ಇದ್ರದ್ದು ಓಪನಿಂಗ್ ಇರುತ್ತೆ ದೊಡ್ಡ ಕರಳಲ್ಲಿ, ಆ ಓಪನಿಂಗ್ ಅಲ್ಲಿ ಸಾವಕಾಶ ಇದು ಫೀಕಲ್ ಮ್ಯಾಟರ್ ಹೋಗಿ ಸ್ಟಕ್ ಹಾಕೋತ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್, ರೋಗಿ ಇದ್ರದ್ದು ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ ಅಪೆಂಡಿಕ್ಸ್, ಲೂಮೆನ್ ಬ್ಲಾಕ್ ಆಗ್ಬಿಡುತ್ತೆ. ಲೂಮೆನ್ ಅಂದ್ರೆ ಅದ್ರ ಓಪನಿಂಗ್, ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ, ಒಂದು ಸ್ಟಡಿ ವಿಚಾರಣೆ ಇದೆ ಬಹಳ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗಲಿ, ಇನ್ನೊಂದು ಏನಿದೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ, ಬಟ್ ಇದು ಒಂದು ಸ್ಟಡಿ ಇದೆ. ಸ್ಟಡಿಯಲ್ಲಿ ಏನಿದೆ ಅಂದರೆ, ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವರಿಗೆ ಇದರ ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ. ಅಂದ್ರೆ ಇದರ ಅರ್ಥ ವೆಜಿಟೇರಿಯನ್ ತಿನ್ನೋರಿಗೆ ಆಗಲ್ಲ ಅಂತಲ್ಲ, ವೆಜಿಟೇರಿಯನ್ ತಿನ್ನೋನಿಗೂ ಆಗುತ್ತೆ ಇಲ್ಲಂತಿಲ್ಲ, ಸ್ಟಡಿ ಮಾಡಿದ್ದಾರೆ. ಅದು ಇನ್ನೂ ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ, ಬಟ್ ಸ್ಟಡಿ ಆಗಿದೆ, ಸ್ಟಡಿ ಆಗಿದೆ. ಆಮೇಲೆ ನಾನಿವಾಗ 17-18 ವರ್ಷ ಆಯ್ತು, ಒಂದ್ 10,000 ಮೇಲೆ ಅಪೆಂಡಿಕ್ಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ 1:15 ರೇಷಿಯೋ, ಅಂದ್ರೆ ಒಂದ್ 15 ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು 15 ಜನ ಅಂದ್ರೆ ಒಬ್ಬರಿಗೆ ಗ್ಯಾರಂಟಿ ಇರುತ್ತೆ.
1: ಸರ್ ಅಪೆಂಡಿಕ್ಸ್ ಅನ್ನ ಕೆಲಸ ಏನು ಮತ್ತು ಅದು ಏನು ತೊಂದರೆ ಕೊಡ್ತದಂತ?
0: ಸರ್ ಅಪೆಂಡಿಕ್ಸ್ ಕೆಲಸ ಏನೂ ಇಲ್ಲ, ಯಾಕೆ ನಾನು ಮೊದಲು ಹೇಳಿದೆ ವೆಸ್ಟಿಜಿಯಲ್ ಆರ್ಗನ್, ಅದ್ರದ್ದೇನು ಕೆಲಸ ಇಲ್ಲ. ಅದು ಸೀಕಲ್ ಎಂಡ್ಗೆ ಇಲಿಯೋ ಸೀಕಲ್ ಜಂಕ್ಷನ್ ಅಂತ ಸ್ಟಾರ್ಟ್, ಇಲಿಯಂ ಅಂದ್ರೆ ಸಣ್ಣ ಕರಳು, ಸೀಕಲ್ ಅಂದ್ರೆ ದೊಡ್ಡ ಕರಳು, ಆ ಜಂಕ್ಷನ್ ಹತ್ರ ಸ್ಟಾರ್ಟ್ ಆಗುತ್ತೆ, ಅದ್ರದ್ದೇನು
1: ಕೆಲಸ ಇಲ್ಲ.
0: ಅದೇನು ತೊಂದರೆ ಕೊಡುತ್ತೆ ಅಂದ್ರೆ, ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ, ಒಂದು ಡೈಟ್ರಿ ಫ್ಯಾಕ್ಟರ್, ಊಟ ಸರಿಯಾಗಿ ಮಾಡಿಲ್ಲ ಅದ್ರದ್ದು ನಾನ್ ವೆಜಿಟೇರಿಯನ್ ಆಗ್ಲಿ, ಆಮೇಲೆ ಮೋಷನ್ಸ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಅದು ಬ್ಲಾಕ್ ಆಗಿತ್ತೆ, ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲಿಕಸನ್ ಅಂತೀವಿ, ಹೊಕ್ಕಳ ಏನಂತೀವಿ, ಅಲ್ಲಿಂದ ಶುರು ಆಗತ್ತೆ ಬೇನೆ, ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ, ರೈಟ್ ಸೈಡ್ ಹೊಟ್ಟೆ ಬಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ. ಬ್ಯಾನಿ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ, ವಾಮಿಟಿಂಗ್ ಶುರು ಆಗತ್ತೆ. ಆಮೇಲೆ ಅದು ಇದು ಒಂಥರ, ಇದು ಅಕ್ಯೂಟ್ ಅಪೆಂಡಿಸೈಟಿಸ್, ಇದನ್ನ ಹೆಂಗ್ ಮಾಡ್ಬೇಕು, ಟ್ಯಾಕಲ್ ಹೆಂಗ್ ಮಾಡ್ಬೇಕು ನಾ ಹೇಳ್ತೀನಿ. ಇದ್ರದ್ದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ, ರೀಕರೆಂಟ್ ಅಂತ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಒಬ್ರೊಬ್ರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗಿದೆ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ತೀವಿ. ಅದರಲ್ಲಿ ನಾವು ನೋಡೋದೇನಂತಂದ್ರೆ ಟೋಟಲ್ ಕೌಂಟ್ ಅಂತ ಬರುತ್ತೆ, ಬ್ಲಡ್ ಟೋಟಲ್ ಕೌಂಟ್ 4,000-10,000 ನಾವು ನಾರ್ಮಲ್ ಅಂತ ಇಟ್ಕೋತೀವಿ. ಅದ್ರಲ್ಲಿ 10,000 ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅದು ಎರಡು ಕೋರಿಲೇಟ್ ಮಾಡ್ತೀವಿ. ಸೊ ಅವನಿಗೆ ಅಡ್ಮಿಟ್ ಮಾಡಿ ಒಂದ್ 2 ದಿವಸ ಅಥವಾ 3 ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತು ಅಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಅವ್ನಿಗೆ ಹೇಳ್ತೀವಿ ನೋಡಪ್ಪ ಇನ್ನೊಂದ್ಸರ್ತಿ ಬಂದ್ರೆ ಆಪರೇಷನ್ ಮಾಡಬೇಕು ಅಂತ. ಒಂದೊಂದ್ಸರ್ತಿ ಅವ್ರ ಪೇಷಂಟ್ ಅವರು ಆಗ್ಲಿ ನೋಡೋಣ ಬಿಡ್ರಿ ಸರ್ ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ, ಅಡ್ವೈಸ್ ಮಾಡಿರ್ತೀವಿ, ಹೋಗ್ತಾರೆ. ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ, ಸೇಮ್ ಸ್ಕ್ಯಾನಿಂಗ್ ಮಾಡಿ, ಸೇಮ್ ರಿಕವರ್ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ವೇಟ್ ಮಾಡೋದಿಲ್ಲ, ಆಪರೇಷನ್
1: ಮಾಡಲೇಬೇಕು.
0: ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು.
1: ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ,
0: ಜಾಸ್ತಿ ಆಗಿರುತ್ತೆ.
1: ಓಕೆ ಸರ್, ಈಗ ಯಾರಲ್ಲಿ ಇದು ಜಾಸ್ತಿ ಆಗಿ ಕಂಡು ಬರ್ತದೆ ಅಂತ?
0: ಯೂಶಲಿ ಹುಡುಗರು ಎಟ್ ಏಜ್ ಗ್ರೂಪ್ ಆಫ್ 20-25, 2 ವರ್ಷ ಆದ್ಮೇಲೆ 25-30 ವರ್ಷ ತನ ಯಾರಿಗಾದ್ರೂ ಬರ್ಬೋದು, 2 ವರ್ಷ ಆದ್ಮೇಲೆ ಬರ್ಬೋದು. ಇದು ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್ ಅಂತ ಡೆವಲಪ್ಮೆಂಟಲ್ ಟೈಮ್ ಅಲ್ಲಿ ಇವು ಮೂರು ಅಂಶ ಇರುತ್ತೆ ಬಾಡಿಯಲ್ಲಿ. ಇದು ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ, ನಡುವಿಂದ ಫೋರ್ ಗಟ್, ಮಿಡ್ ಗಟ್, ಹೈಂಡ್ ಗಟ್, ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಪೆಂಡಿಕ್ಸ್ ಡೆವಲಪ್ಮೆಂಟ್. ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್
1: ನಡುವಿಂದ
0: ಸ್ಪ್ರೆಡ್ ಆಗುತ್ತೆ.
1: ಸರ್ ಏನ್ ಕಾರಣ ಇದು ಮುಖ್ಯವಾಗಿ ಅಂತ?
0: ಸಣ್ಣಷ್ಟು ಸಣ್ಣ ಏಜ್ ಅಂತಂದ್ರೆ ನಾನು 5.5 ವರ್ಷ ಹುಡುಗ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದ್ದೀನಿ.
1: ಇದು ಯಾರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನು ಬಿಡ್ತಾ ಇಲ್ಲ.
0: 66 ಇಯರ್ ಓಲ್ಡ್ ಮನುಷ್ಯಗೂ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದೀನಿ.
1: ಸರ್ ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ?
0: ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್. ಇದು ಅಪೆಂಡಿಸೈಟಿಸ್
1: ಅಂದ್ರೆ ಕೆಲವರಲ್ಲಿ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ, ಕೆಲವೊಂದು ಜೀವನಶೈಲಿಯಿಂದ ಬರ್ತದೆ.
0: ನಮ್ದು ಸ್ಟಡಿಯಲ್ಲಿ ಏನಿದೆ, ಸ್ವಲ್ಪ ಸ್ಪೈಸಿ ಫುಡ್ ಆಮೇಲೆ ನಾನ್ ವೆಜಿಟೇರಿಯನ್ ಮಾಂಸಕ್ಕ ಇದು ತಿಂದ್ರೆ ಆಗಬಹುದು ಅಂತ ನಮ್ದೊಂದು ಸ್ಟಡಿ ತೋರಿಸ್ತಾ ಇದೆ.
1: ಇರ್ರೆಗ್ಯುಲರ್ ಮಸಾಲ ಪದಾರ್ಥಗಳು ಹೆಚ್ಚು ತಿನ್ನೋದ್ರ
0: ಇರ್ರೆಗ್ಯುಲರ್ ಬೌಲ್ ಹ್ಯಾಬಿಟ್ಸ್.
1: ಈಗ ಮಕ್ಕಳಲ್ಲಿ ಮಕ್ಕಳು ಏನು ಮಸಾಲ ಪದಾರ್ಥಗಳು ತಿಂದ ಇಲ್ದಿದ್ರು ಕೂಡ ಮಕ್ಕಳಲ್ಲಿ
0: ಅಪೆಂಡಿಕ್ಸ್ ಬರುತ್ತೆ. ಅದು ಡೆವಲಪ್ಮೆಂಟ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕರಳಿಗೆ ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ, ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ, ಇಂಟೆಸ್ಟೈನ್ ಡೆವಲಪ್ ಆಗುತ್ತೆ, ಕೂದ್ಲ, ತಲೆ, ಕೈ, ಕಾಲು, ಬೆರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟ್ ಆಗ್ಬಿಡುತ್ತೆ, ಡೈರೆಕ್ಟ್ ಅಕ್ಯೂಟ್ ಆಗ್ಬಿಡುತ್ತೆ. ಸಣ್ಣ ಹುಡುಗರಲ್ಲಿ ವೇಟ್ ಮಾಡೋದು ಸರಿಯಲ್ಲ,
1: ಸರಿಯಲ್ಲ,
0: ಯಾಕಂದ್ರೆ ಅದು ಬ್ಯಾನ್ ಏನ್ ಇಲ್ಲ, ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು, ಬಟ್ ಡಿಸೀಸ್ ಪ್ರೋಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ. ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದು ಬಿಳಿ ಬಣ್ಣಕ್ಕೆ ಬಿಳಿ ಕೂದಲಕ್ಕೆ ಕರಿ ಬಣ್ಣ
1: ಹಚ್ಚದಂಗೆ ಆಗುತ್ತೆ.
0: ಇಟ್ ಇಸ್ ವೆರಿ ಡೇಂಜರಸ್.
1: ಅದನ್ನ ಪರಿಪೂರ್ಣವಾಗಿ
0: ಆಪರೇಷನ್ ಮಾಡಿ ಅದನ್ನ ಪೂರ ತೆಗಿಲೇಬೇಕು.
1: ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ
0: ಲಕ್ಷಣಗಳು ಹೇಳ್ತೀನಿ ಸರ್. ಅವನಿಗೆ ಅಪೆಂಡಿಕ್ಸ್ ಆಗೋನಿಗೆ ಫಸ್ಟ್ ಏನಾಗುತ್ತೆ, ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ, ಒಂಥರ ಡಿಸ್ಕಂಫರ್ಟ್ ಆಗತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್
1: ಬರೋದು,
0: ಪೇನ್ ಗ್ರಿಪ್ಪಿಂಗ್ ಪೇನ್, ಶೂಟಿಂಗ್ ಪೇನ್, ಹಿಂಗೆಲ್ಲ ಇರ್ತಾವ ಪೇನ್, ಡಿಫ್ರೆಂಟ್ ಪೇನ್. ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಷನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನು ಹೊಟ್ಟೆಗೆ, ಅಬ್ಡಮನ್ ಅಂತೀವಿ. ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ, ನಾವು ಮುಟ್ಟಿದ್ರೆ ಪೇನ್ ಅಂತ, ಅದು ಟೆಂಡರ್ನೆಸ್ ಅಂತೀವಿ ಅದಕ್ಕೆ, ಅದೊಂದು ಡಯಾಗ್ನೋಸಿಸ್ ಆಗತ್ತೆ. ಒಂದು ರಿಬೌಂಡ್ ಟೆಂಡರ್ನೆಸ್ ಅಂತೀವಿ, ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗತ್ತೆ ಅವನಿಗೆ, ರಿಬೌಂಡ್ ಟೆಂಡರ್ನೆಸ್. ಅದು ಟೆಂಡರ್ನೆಸ್ ಯಾಕಂದ್ರೆ ಅದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರ್ತದೆ ಅಬ್ಡಮನ್ ಅಲ್ಲಿ, ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ. ಸೊ ಇದೊಂದು ಲಕ್ಷಣ. ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್
1: ಅದರ ಮೂಲಕನೇ ಕಂಡುಹಿಡಿಯಲಿಕ್ಕೆ
0: 100% ಗ್ಯಾರಂಟಿ.
1: ಇದರಲ್ಲಿ ಎಷ್ಟು ವಿಧಗಳಿದೆ ಸರ್?
0: ಇದರಲ್ಲಿ ಎರಡು ನಮೂನೆ ಇದೆ, ಒಂದು ಅಕ್ಯೂಟ್, ಒಂದು ರೀಕರೆಂಟ್. ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ. ರೀಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು ಆಗುತ್ತೆ.
1: ಅಂದ್ರೆ ಇದರಲ್ಲಿ ಯಾವುದು ತುಂಬಾ
0: ಅಕ್ಯೂಟ್ ಇಸ್ ಡೇಂಜರಸ್? ಇದು ರೀಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು, ಬಟ್ ಅಕ್ಯೂಟ್ ವೇಟ್ ಮಾಡೋದು
1: ತಪ್ಪು,
0: ಮಾಡೋದು ಆಪರೇಷನ್.
1: ಅದು ಅಕ್ಯೂಟ್ ಆಯ್ತು ಅಂತಂದ್ರೆ ಕಂಪಲ್ಸರಿ ಆಪರೇಷನ್,
0: ಸರ್ಜರಿನೇ ಅಡ್ವೈಸ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ಜರಿನೇ ಅಡ್ವೈಸ್ ಮಾಡಬೇಕು.
1: ಸರಿ, ಅಪೆಂಡಿಕ್ಸ್ ಅನ್ನ ಕಂಡುಹಿಡಲಿಕ್ಕೆ ಈಗ ಸಾಕಷ್ಟು ಸಾಧನಗಳು ಬಂದು ಹೇಗೆ ಕಂಡುಹಿಡಲಾಗ್ತದೆ ಅಂತ
0: ಮೊದಲೇ ಹೇಳ್ತೀನಿ ನೋಡಿ. ಇವಾಗ ಸ್ಕ್ಯಾನಿಂಗ್ ಇರಲಿಲ್ಲ,
1: ಹೌದು,
0: ಅವಾಗ ಡಾಕ್ಟರ್ಸ್ ತಮ್ಮ ನಾಲೆಡ್ಜ್, ತಮ್ಮದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡುಹಿಡಿತಿದ್ರು. ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ, ರೈಟ್ ಇಲಿಯಾಕ್ ಫೋಸಾ ಅಂತೀವಿ ನಾವು, ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲಿಯಾಕ್ ಫೋಸಾ ಅಂತೀವಿ, ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ. ಕಿಡ್ನಿಯಲ್ಲಿ ಹರಳಿದ್ರು
1: ಹೊಟ್ಟೆ ನೋವು,
0: ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ. ಹಿಂದ್ಗಡೆ ಇರುತ್ತೆ ಕಿಡ್ನಿ, ಸ್ವಲ್ಪ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಆ ಪೇನ್ ಬರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಹಿಂಗ ಪಾಲ್ಪೇಷನ್ ಮುಟ್ಕೊಂಡು ಮುಟ್ಕೊಂಡು ಕಿಡ್ನಿ ಏರಿಯಾಗೂ ಹೋಗ್ತೀವಿ. ಆ ಕಿಡ್ನಿ ಏರಿಯಾಗ ಒತ್ತು ಒತ್ತಿ ನೋಡ್ತೀವಿ, ಅಲ್ಲಿ ಪೇನ್ ಇತ್ತು, ಅಲ್ಲಿ ಟೆಂಡರ್ನೆಸ್ ಇತ್ತು, ಮತ್ತೆ ಇಲ್ಲಿ ಎದುರುಗಡೆನೂ ಟೆಂಡರ್ನೆಸ್ ಇತ್ತು ಅಂದ್ರೆ ನಾವು ಅಪೆಂಡಿಕ್ಸ್ ಕಿಡ್ನಿ ಸ್ಟೋನು ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ, ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದರೆ ಇಲ್ಲ, ಕ್ಲಿಯರ್ ಕಟ್ ತೋರಿಸ್ಬಿಡುತ್ತೆ ಕಿಡ್ನಿ ಸ್ಟೋನ್ ಇದೆಯಾ ಅಪೆಂಡಿಕ್ಸ್ ಇದೆಯಾ. ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಪೇಷಂಟ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು, ಬ್ಲಾಡರ್ ಫುಲ್ ಆಗೋದು ಎಲ್ಲ ಕಾಣಿಸುತ್ತೆ, ಸಪ್ರೇಟ್ ಕಾಣಿಸುತ್ತೆ, ಕರಡು ಅಪೆಂಡಿಕ್ಸ್ ಸಪ್ರೇಟ್. ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ. ಆ ಅಂಡಾಶಯದಲ್ಲೂ ಏನಾದರೂ ನೀರಿಂದು ಗಡ್ಡಿ ಅಥವಾ ಏನಾದರೂ ರಕ್ತದ ಗಡ್ಡಿ ಡೆವಲಪ್ ಆದರೆ ಓರಿಯನ್ ಸಿಸ್ಟ್ ಅಂತಾರೆ, ಚಾಕ್ಲೇಟ್ ಓರಿಯನ್ ಸಿಸ್ಟ್, ಹೆಮೋಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ, ಅಥವಾ ಸಿಂಪಲ್ ಓರಿಯನ್ ಸಿಸ್ಟ್ ಒಳಗಡೆ ನೀರಿದ್ರೆ, ಅವು ಏನಾದರೂ ತಿರುಗಿದ್ರೆ ಟ್ವಿಸ್ಟ್ ಆಗಿದ್ರೆ ಅವನು ರೈಟ್ ಇಲಿಯಾಕ್ ಫೋಸಾ ಕಡೆ ಪೇನ್ ತೋರಿಸುತ್ತೆ, ಅವಾಗ್ನು ಕನ್ಫ್ಯೂಷನ್ ಆಗತ್ತೆ. ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು, ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್, ಈ ಕಡೆ ಹೊಕ್ಕಳಿಂದ 2.5 centimeters ದೂರ, ಈ ಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಎಲುಬು, ಅಲ್ಲಿಂದ 1.3 centimeters ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತೀವಿ, ಅಲ್ಲೇ ಕೊಯ್ತೀವಿ, ಇನ್ಸಿಷನ್ ತಗೋತೀವಿ. ಬಟ್ ಅವಾಗಿನ ಸರ್ಜನ್ಸ್ ಏನ್ ಮಾಡ್ತಿದ್ರು, ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್, ಯಾಕಂದ್ರೆ ಅದು ಓವರಿನ ಹೆಣ್ಮಕ್ಳಲ್ಲಿ ಆ ಓವರಿನೂ ಕಾಣಬೇಕು, ಅಪೆಂಡಿಕ್ಸು ಕಾಣಬೇಕು, ಎರಡೂ ಕಾಣಬೇಕು ಅಂತ ಎರಡು ಚೆಕ್ ಮಾಡ್ತಿದ್ರು ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್. ಲ್ಯಾಪ್ರೋಸ್ಕೋಪಿ ಅಂತ ಏನು ಬಂತು, ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತ ಏನು ಇನ್ವೆಂಟ್ ಆಯ್ತು, ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ, 2000 ನಾನು ಸ್ಟಾರ್ಟ್ ಮಾಡಿದ್ದು ರಾಯಚೂರು. ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬಾ ಪೇಷಂಟ್ 1.5 days ಮನೆ ಕಳಿಸ್ಬಿಟ್ಟು. ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ಏನಂದ್ರೆ ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ ಸಣ್ಣ ಕರಡು ದೊಡ್ಡ ಕರಡು ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ.
1: ಓಹೋ, ಎಲ್ಲ ಕಾಣಿಸುತ್ತೆ,
0: ಎಲ್ಲ ಕರಡು ಲಿವರ್ ಎಲ್ಲ ಗಾಲ್ ಬ್ಲಾಡರ್ ದೊಡ್ಡ ಕರಡು ಸಣ್ಣ ಕರಡು ಎಲ್ಲ ಕಾಣಿಸುತ್ತೆ. ಈಗ ಹೆಣ್ಣು ಮಕ್ಕಳಲ್ಲಿ ನಾವು ಓರಿನು ಚೆಕ್ ಮಾಡಬಹುದು, ಅದೇ ಸಣ್ಣ ತೂತಲ್ಲಿ. ಒಂದು ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದು ಹಾಕ್ತೀವಿ, 10 mm ಪೋರ್ಟ್ ಇಷ್ಟಿಕ್ಕದು, 2 5 mm ಪೋರ್ಟ್ ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ, ಇವಕ್ಕೆ ವಾಕಿಂಗ್ ಪೋರ್ಟ್ಸ್ ಅಂತೀವಿ. ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ CO2 ಅಂತ, ಅದರಿಂದ ಸ್ವಲ್ಪ ಅಪ್ ಡೌನ್ ದೊಡ್ಡದಾಗತ್ತೆ. ಸೊ ಅದರಿಂದ ನಾವು ನೋಡ್ಕೋತ ಹೋದ್ರೆ, ಟ್ರೇಸ್ ಮಾಡ್ಕೋತ ಹೋದ್ರೆ ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ, ಓವರಿನೂ ಕಾಣಿಸುತ್ತೆ, ಯೂಟ್ರಸ್ಸು ಕಾಣಿಸುತ್ತೆ.
1: ಏನು ತೊಂದರೆಗಳಾಗ

0: ಆಗುತ್ತೆ. ಸೊ ಏನಾಗುತ್ತೆ ಅಂದರೆ,
1: ಫಸ್ಟ್ ಅಕ್ಯೂಟಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಅದು ಅಪೆಂಡಿಕ್ಸು ರಪ್ಚರ್ ಆಗ್ಬೋದು, ಒಡಿಬೋದು, ಒಳಗಿನ ಪಸ್ ಎಲ್ಲ ಹೊರಗೆ ಬರ್ಬೋದು, ಪರ್ಫೊರೇಷನ್ ಅಂತ ತೂತ್ ಬಿಡ್ಬೋದು, ಅಪೆಂಡಿಕ್ಸ್ ತೂತ್ ಬಿದ್ದು ಪರ್ಫೊರೇಷನ್ ಆಗ್ಬೋದು. ಒಂದು ಇನ್ನೊಂದು, ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ಅದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗತ್ತೆ. ಆ ಗಡ್ಡೆ ಅಂದ್ರೆ ಎದುರು ಗಡ್ಡೆ, ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದು ಸಣ್ಣ ಕರುಳು ದೊಡ್ಡ ಕರುಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಸೇರ್ಕೊಂಡು ಬಿಡುತ್ತೆ ಅದರಲ್ಲಿ. ಆಮೇಲೆ ಮೊಮೆಂಟಮ್ ಅಂತ ಒಂದಿರುತ್ತೆ, ಒಂದು ಲೇಯರ್ ಇರುತ್ತೆ, ಒಂದು ಪದರ್ ಇರುತ್ತೆ, ಅದು ಸದ್ಯಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡುತ್ತೆ. ಇದೆಲ್ಲ ಸೇರ್ಕೊಂಡು ಒಂದು ಗಡ್ಡೆ ಆಗ್ಬಿಡುತ್ತೆ. ಗಡ್ಡೆ ಆದಾಗ ಮಾತ್ರ ಭಾಳ ಕಷ್ಟ, ಭಾಳ ಕಷ್ಟ ಆಪರೇಷನ್ ಮಾಡೋದು. ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ, ಅದನ್ನು ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ. ಆರು ವಾರ ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಗ್ಲುಕೋಸ್ ಕೊಡ್ತೀವಿ. ಆರು ವಾರ ವೇಟ್ ಮಾಡಬೇಕು, ನಡು ಒಂದೆರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ, ಎಲ್ಲ ಕರಗೋಗಿದೆ, ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಅಲ್ಲಿ ಆಪೋಸ್ಕೋಪಿ ಅಪೆಂಡಿಕ್ಸ್ ಮಾಡಬಹುದು.
0: ಅಂದ್ರೆ ಗಡ್ಡೆ ಆಯ್ತು ಅಂತಂದ್ರೆ ತುಂಬಾ ಕಷ್ಟ,
1: ತುಂಬಾ ಕಷ್ಟ, ಯಾರಾದ್ರೂ ಇರಲಿ ತುಂಬಾ ಕಷ್ಟ, ಅದು ಬಿಡಿಸಕ್ಕೆ ಆಗಲ್ಲ. ತೂತು ಬಿದ್ದ ಅಪೆಂಡಿಕ್ಸ್ಗೆ ಅಪೆಂಡಿಕ್ಯುಲರ್ ಆಬ್ಸಿಸ್ ಅಂತ ಏನು ಪಸ್ ಏನಾಗಿರ್ತಾವ, ಅವಕ್ಕೆ ಇಮಿಡಿಯೇಟ್ಲಿ ಆಪರೇಷನ್
0: ಮಾಡಿಬಿಡ್ಬೇಕು.
1: ಮಾಡಿ ಒಂದು ಹೊಟ್ಟೆಲಿ ಒಂದು ಪೈಪ್ ಇಟ್ಟು ಡ್ರೈನ್ ಅಂತಾರೆ, ಡ್ರೈನ್ ಇಟ್ಟು ಹೊರಗೆ ಬರ್ಬೋದು. ನಾನು ತಾಸನ್ನು ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್ ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು, ಡಿಸ್ಚಾರ್ಜ್ ಮಾಡಬಹುದು.
0: ಒಂದ್ ವೇಳೆ ಆಪರೇಷನ್ ಮಾಡ್ತಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಇದೇನಾ
1: ಸರ್? ಪ್ರಾಣಕ್ಕೆ ಸ್ಲೋ ಆಗಿ ಬಂದ್ಬಿಡತ್ತೆ ಸರ್, ಅದು ಇಮಿಡಿಯೇಟ್ಲಿ ಬರಲ್ಲ, ಪ್ರಾಣಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್, ಗ್ಯಾಂಗ್ರೀನ್ ಆಗೋದು, ಸುಟ್ಟೋಗೋದು ಅಪೆಂಡಿಕ್ಸ್ ಒಳಗಡೆ ಗ್ಯಾಂಗ್ರೀನ್ ಆದ್ರೆ ಕೊಳ್ತೋಗೋದು, ಪೇಷಂಟ್ ಸೀರಿಯಸ್ ಆಗೋದು, ಸೆಪ್ಟಿಸಿಮಿಯಾ ಅಂತಾರೆ, ಟಾಕ್ಸಿಮಿಯಾ ಅಂತಾರೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೋದ ಅಂತಂದ್ರೆ ಅವ್ನು ವೆಂಟಿಲೇಟರ್
0: ಹೋಗ್ಬೇಕಾಗುತ್ತೆ.
1: ಆಮೇಲೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್ಸ್ ERDS ಇಂತ ಸ್ಟಾರ್ಟ್ ಆಗಿಬಿಡ್ತಾವ ಈ ಇನ್ಫೆಕ್ಷನ್ ಪಸ್ ಇಂದ. ಸೊ ಅದರಿಂದ ವೆಂಟಿಲೇಟರ್ಗೆ ಹೋಗ್ತಾನೆ. ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಹೊರಗೆ ತೆಗೆದ್ರೆ ಬಾಡಿ ರಿಲ್ಯಾಕ್ಸ್
0: ಆಗ್ತಾನೆ.
1: ಬಾಡಿ ಒಳಗಡೆಯಿಂದ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ, ಅದನ್ನ ನಾವು ಎಷ್ಟಾದ್ರೂ ಮುಚ್ಕೊಳಕ್ ಹೋಗ್ತೀವಿ, ಅದು ದಟ್ ಇಸ್ ನಾಟ್ ಕರೆಕ್ಟ್.
0: ಸರ್, ಈಗ ಅಪೆಂಡಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಈಗ ಅಡ್ವಾನ್ಸ್ ಆಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಅದು ಹೇಗೆ ಆಪರೇಷನ್?
1: ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಧನೆಗಳು, ಅದು ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ
0: ಮಾಡಬೇಕು,
1: ಓಪನ್ ಕಟ್ ಮಾಡಿ ಯಾವಾಗ ಮಾಡಬೇಕು. ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, HIV, HBCG, ಯೂರಿನ್, ಎಕ್ಸ್ರೇ, ಚೆಸ್ಟ್, ಅಲ್ಟ್ರಾಸೌಂಡ್, ಇವು ಬೇಸಿಕ್. ಕಿಡ್ನಿದ್ ಯೂರಿಯಾ ಕ್ರಿಯೇಟಿನ್ ಮಾಡಲೇಬೇಕು, ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು, ಇವು ಬೇಸಿಕ್. ಸರ್ಜಿಕಲ್ ಪ್ರೊಫೈಲ್ ಅಂತಾರೆ ಇದಕ್ಕೆ. ಸೊ ಶುಗರ್ ಟೆಸ್ಟ್ ಮಾಡ್ಬೇಕು, ಅದರಲ್ಲಿ ರೂಟೀನ್, ಇವೆಲ್ಲ ರೂಟೀನ್. ಪ್ಲಸ್ ಇವಾಗ ಪೇಷಂಟ್ಗೆ ಮಾಸ್ ಆಗಿತ್ತು, ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗಡೆ ಪರ್ಫೊರೇಟ್ ಆಗಿ ಪಸ್ ಲೀಕ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಕೊಟ್ರೆ, ಇವು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅವಾಗ, ಸಿಟಿ ಸ್ಕ್ಯಾನ್, ಅದಕ್ಕೆ CECT ಅಂತಾರೆ, ಓರಲ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಔಷಧ. ಪೇಷಂಟ್ಗೆ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇಟ್ಟು ಬೆಳಗ್ಗೆ ಅದು ನೀರು ಕುಡಿಸ್ತೀವಿ, ಅದು
0: ಔಷಧ ಹಾಕಿ
1: ಒಂದು ಒಂದು ಇಂಜೆಕ್ಷನ್ ಕೊಡ್ತೀವಿ ಡೈ. ಅದು ಎಲ್ಲೆಲ್ಲಿ ಹೋಗುತ್ತೆ ಅದು ಡೈ, ಅಲ್ಲಿ ಒಂದು 6-7 hours, 8 hours ತನ ಅದನ್ನ ಎಲ್ಲ ಹೋಗೋವರೆಗೂ ವೇಟ್ ಮಾಡ್ತೀವಿ. ಫಿಲಿಮ್ಸ್ ತಕ್ಕೊಳ್ಳಲ್ಲ, ಆಮೇಲೆ ಫಿಲಿಮ್ಸ್ ತಕೊಳ್ತೀವಿ, ಅದೆಲ್ಲಿ ರೀಚ್ ಆಗಿದೆ, ಎಲ್ಲಿ ಲೀಕ್ ಆಗ್ತಾ ಇದೆ, ಲೀಕ್ ಆಗ್ತಾ ಇದೆ.
0: ಓಹೋ, ಅಂದ್ರೆ ಎಲ್ಲಿ ತೊಂದರೆ ಆಗುತ್ತೆ ಕಾಣಿಸುತ್ತೆ,
1: ಕಾಣಿಸುತ್ತೆ ಕ್ಲಿಯರ್ ಕಟ್ ಕಾಣಿಸುತ್ತೆ. ಅಪೆಂಡಿಕ್ಸ್ ಎಷ್ಟು ಉಳಿದಿದೆ, ಎಷ್ಟು ಹರಿದಿದೆ,
0: ಎಷ್ಟು ಹರಿದಿದೆ,
1: ಏನಾಗಿದೆ, ಎಲ್ಲಿ ಯಾವ ಪಾರ್ಟ್ ಹರಿದಿದೆ,
0: ಕ್ಲಿಯರ್
1: ಆಗಿ ಗೊತ್ತಾಗುತ್ತೆ.
0: ಅವಾಗ ಮುಂದೆ ಏನ್ ಮಾಡ್ಬೇಕಂತ?
1: ಅವಾಗ ಏನಿದೆ ಸರ್, ಅವಾಗ ಮುಂದೆ ಏನ್ ಮಾಡ್ಬೇಕು, ಈ ಟೈಮಲ್ಲಿ ಅಪೆಂಡಿಕ್ಸ್ ಪರ್ಫೆಕ್ಟ್ ಆದಾಗ, ಆಮೇಲೆ ಅಪೆಂಡಿಕ್ಸ್ ಮಾಸ್ ಗಂಟಾದಾಗ ಲ್ಯಾಪ್ರೋಸ್ಕೋಪಿ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು. ಸ್ಪೆಷಲಿ ಮಾಸ್ ಗಂಟಿದ್ದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಅಡ್ವೈಸ್ ಮಾಡೋದಿಲ್ಲ. ಆಸ್ ಎ ಸೀನಿಯರ್ ಸರ್ಜನ್ ಐ ಡೋಂಟ್ ಅಡ್ವೈಸ್, ವೇಟ್ ಅಂತ ಹೇಳ್ತೀನಿ, ವೇಟ್ ಅಂಡ್ ವಾಚ್. ಆಮೇಲೆ ಪರ್ಫೊರೇಟೆಡ್, ಆಮೇಲೆ ಸೀಲ್ಡ್ ಅಪೆಂಡಿಕ್ಸ್ ಹಿಂಗೆಲ್ಲ ಬರ್ತಾವ, ಅವೆಲ್ಲ ಕರಳೋಗಿ ಒಂದ್ ಕಡೆ ಪೆರಿಟೋನಿಯನ್ ವಾಲ್ ಅಂತ ಅಲ್ಲೋಗಿ ಅಂಟ್ಕೊಂಡು ಬಿಟ್ಟಿರ್ತಾವ. ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಬಿಡಿಸಿ ಅಪೆಂಡಿಕ್ಸ್
0: ತಕೋಬಹುದು,
1: ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಸೀದಾ ಕೊಯ್ದು ಆಪರೇಷನ್ ಮಾಡಿ ಅಪೆಂಡಿಕ್ಸ್ ತೆಗೆದು ಸ್ಟಿಚಸ್ ಹಾಕ್ಬೇಕು. ಇದು ಲ್ಯಾಪ್ರೋಸ್ಕೋಪಿ ಯಾವಾಗ ಮಾಡಬೇಕು, ಓಪನ್ ಯಾವಾಗ ಮಾಡಬೇಕು, ಇದು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ.
0: ಅಪೆಂಡಿಕ್ಸ್ ಅಂತ ಕಾಯಿಲೆಗಳು ಮನುಷ್ಯರಿಗೆ ಬರಬಾರದು, ಒಂದು ಆರೋಗ್ಯ ಚೆನ್ನಾಗಿರಬೇಕು, ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು?
1: ಮೆಡಿಟೇಷನ್, ಯೋಗ, ಯೋಗ ಮಾಡೋದು ಒಳ್ಳೇದು,
0: ಒಳ್ಳೇದು.
1: ಬಟ್ ಏನಿದೆ ಸರ್, ಅಪೆಂಡಿಕ್ಸ್ ಲಕ್ಕದು, ಇಟ್ ಹ್ಯಾಪನ್ಸ್, ಇಟ್ ಡಸಂಟ್ ಹ್ಯಾಪನ್ಸ್. ಇವರು ಇಷ್ಟು ಹೆಲ್ದಿ ಇರ್ತಾರೆ, ಅವ್ರಿಗೂ ಅಪೆಂಡಿಕ್ಸ್
0: ಆಗಿರ್ತದೆ.
1: ಈಗ ಜಿಮ್ ಇಂದ ಹೋಗಿ ಬಂದ ಹುಡುಗರು 17-18 ವರ್ಷ ಹುಡುಗರು ಕರ್ಕೊಂಡು ಬರ್ತಾರ, ಏನ್ ಸರ್ ಅವ್ನು ಜಿಮ್ಗೆ ಹೋಗ್ತಾನ, ಫಿಟ್ ಸ್ಟಡಿ ಇದ್ದಾನೆ, ಹಂಗಿದಾನೆ, ಅವನಿಗೆ ಅಪೆಂಡಿಕ್ಸ್. ಸೊ ಇಟ್ ಈಸ್, ಅದೇ ಹೇಳ್ತಾ ಇದ್ದೀನಲ್ಲ, ಪ್ರತ್ಯೇಕ ಕಾರಣ ಅಂತ ಇಲ್ಲ,
0: ಇಲ್ಲ
1: ಅಪೆಂಡಿಕ್ಸ್ ಆಗ್ಬೇಕಂತ ಪ್ರತ್ಯೇಕ ಕಾರಣ ಇಲ್ಲ. ನಿಮ್ ಸ್ವಾಸ್ಥ್ಯ ನೀವು ಚೆನ್ನಾಗಿ ಹೆಂಗ್ ಇಟ್ಕೋಬೇಕಂತಂದ್ರೆ ಬೆಸ್ಟ್ ಈಸ್ ವಾಕಿಂಗ್, ಸೈಕ್ಲಿಂಗ್. ಈಗ ನಮ್ ಡಾಕ್ಟರ್ಸ್ ಎಲ್ಲ ಸೈಕ್ಲಿಂಗ್ ತುಂಬಾ ಜನ
0: ಹೋಗ್ತಾರೆ,
1: ತುಂಬಾ ಜನ ಸೈಕ್ಲಿಂಗ್, ಜಾಗಿಂಗ್ ಎಲ್ಲ ಮಾಡ್ತಾ ಇದೆ. ಸ್ವಲ್ಪ ಜನ ಡಾಕ್ಟರ್ಸ್ ಜಿಮ್ ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಜನ

0: ಬರಬಹುದು. ಡ್ರಿಂಕ್ಸ್ ಯಾರು ಆಲ್ಕೋಹಾಲ್ ಎಕ್ಸೆಸ್ ಆಲ್ಕೋಹಾಲ್ ಯಾರು ತಗೋತಾರೆ ಅವರಿಗೆ ಲಿವರ್ ಸಿರೋಸಿಸ್ ಅಂತಾಗತ್ತೆ, ಪೋರ್ಟಲ್ ಹೈಪರ್ ಟೆನ್ಷನ್ ಅಂತಾಗತ್ತೆ. ಅದರಿಂದ ರಕ್ತದ ನಳಿ ಎಲ್ಲ ಇಲ್ಲಿ ಗಂಟಲದಲ್ಲಿ ವೇನ್ಸ್ ಅಂತ ಇರುತ್ತೋ, ವೈರಸಸ್ ಅಂತಾರ,
1: ನರಗಳು
0: ನರಗಳು ಅವು ಅಡಿತಾವ.
1: ಓಕೆ,
0: ಯಾರು ನೀವು ಕೇಳಿರ್ಬೇಕು, ಯಾರು ಅವ್ನು ಕುಡಿತಿದ ನೋಡ್ರಿ ಅವನು ವಾಂತಿ ಮಾಡ್ಕೊಂಡು ರಕ್ತ ವಾಂತಿ ಮಾಡಿ ಕಾರ್ಕೊಂಡು ಸತ್ತ ಅಂತ.
1: ಹೌದೌದು.
0: ಸೊ ಅದು ಏನಿದೆಯಲ್ಲ ಅದು ವೈರಸಸ್ ಅಂತಾಗತ್ತೆ. ಕೆಳಗಡೆ ಸಂಡಾಸ್ ಜಾಗಕ್ಕೂ ಆಗ್ಬೋದು, ಇಲ್ಲಿನೂ ಆಗ್ಬೋದು. ಸೊ ಇದನ್ನೇನಿದೆ ಸ್ಟಾರ್ಟಿಂಗು ಬ್ಯಾಂಡಿಂಗ್ ಅಂತ ಮಾಡ್ತಾರೆ. ಆ ವೈರಸಸ್ ಆ ವೇನ್ಸಿನ ಎಂಡೋಸ್ಕೋಪಿ ಮಾಡಿ ಅಲ್ಲೇ ಬ್ಯಾಂಡ್ಸ್ ಹಾಕ್ಬಿಡ್ತೀವಿ. ಸೊ ಅದು ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಸ್ಟಾಪ್ ಆಗ್ಬಿಡುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ.
1: ಕೆಳಗಡೆ ಆಯ್ತು ಅಂತಂದ್ರೆ
0: ಕೆಳಗಡೆ ಬ್ಯಾಂಡಿಂಗ್ ಮಾಡಬಹುದು,
1: ಅಲ್ಲಿ ಕೂಡ
0: ಬ್ಯಾಂಡಿಂಗ್ ಮಾಡಬಹುದು, ವೈರಸಸ್ಗೆ ಕೊಲೊನೋಸ್ಕೋಪಿ ಮಾಡಿ ಬ್ಯಾಂಡಿಂಗ್ ಮಾಡ್ತಾರೆ.
1: ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಅಪೆಂಡಿಕ್ಸ್ ಅಂದ್ರೆ ಏನು, ಅದು ಏನು ಕೆಲಸ ಮಾಡ್ತದೆ, ಬಂದರೆ ಏನು ತೊಂದರೆ ಆಗ್ತದೆ, ಮತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು, ಜೊತೆಗೆ ಯಾವ ಥರ ಜೀವನ ಶೈಲಿ ಇಟ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ನಮ್ಮ ಆಕಾಶವಾಣಿಗೆ ಬಂದು ಅಪೆಂಡಿಕ್ಸ್ಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ನೆರವು ಬಿ ನರಸಿಂಹಲು. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
1: ಮನ್ ಕಿ ಬಾತ್
2: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
1: ಮನ್ ಕಿ ಬಾತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
2: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲ? ಏನು ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗರಿ ಹೋಗಿ ತೋರಿಸ್ಬೇಕಿಲ್ಲ?
3: ಯಾರು ಸಿದ್ದು? ಏನು
2: ಹ್ಞೂ ಮತ್ತೆ
3: ಯಾಕೋ ಬಾಳ ದಿನಕ್ಕೆ ಬಂದೆಲ್ಲೋ ನಮ್ಮ ಕಡೆ.
2: ಹಾ, ಮತ್ತೆ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು. ಮತ್ತೆ ನೋಡ್ದೆ ನಾ ನಿನಗೆ, ಏನು ಹಿಂಗಾಗೈತಿ? ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ? ಮತ್ತೆ
3: ಬಾ, ಒಳಗೆ ಬಾ ಅಪ್ಪ, ಮೊದಲು ಒಳಗೆ ಬಾ. ಏನು ಹೇಳ್ಯೋ ಸಿದ್ದು, ಈಗ 8 ದಿವಸ ಆಯ್ತಪ್ಪ ಈ ಕೆಮ್ಮು ನಿಂದ್ರೋಲ್ದು. ಹಾಂ, ಕೈಯ ಕಾಲ ಎಲ್ಲ ಹಿಡ್ದಾವು. ಇದು ಬಟ್ಟೊಂದಿಟ್ಟು ಜಬ್ಕೊಂಡಿನಿ. ಹಾಂ, ಹೊಲಕ್ಕೆ ಹೋದಾಗ ಹೊಟ್ಟೆ ಏನು, ಮನ್ಯಾಗ ಔಷಧ ಮಾಡಿದೆ, ಉಪಚಾರ ಮಾಡಿದೆ, ಹೊಟ್ಟ ಕಮ್ಮಿನೇ ಆಗೋದು ಸಿದ್ದು.
2: ಮುಂದೆ ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ ಶಾಂತಕ್ಕ?
3: ಹೋಗ ನಿನ್ನ ಒಯ್ದು ಅಟ್ಟು ದುಡ್ಡ ಅಟ್ಟು ರೊಕ್ಕ ನನ್ನ ಕಡೆಯಲ್ಲಿ ಬರ್ತಾವು. ದವಾಖಾನಿಗೆ ಹೋಗಿ ತೋರ್ಸಟ್ಟೇನ ಸೌಕರ್ತದೀನಿ ಅನ್ನ.
2: ಅಲ್ಲ, ದವಾಖಾನಿಗೆ ತೋರಿಸ್ಲಕ್ಕ ದುಡ್ಡು ಇರೇಬೇಕಂತೇನಿಲ್ಲ. ಸರ್ಕಾರಿ ದವಾಖಾನಿ ಒಳಗೂ ಉಚಿತ ಸೇವೆ ಅದಾವ. ಸರ್ಕಾರಿ ದವಾಖಾನಿಯಾಗ ಲಭ್ಯ ಇಲ್ಲ ಅಂದ್ರೆ ಹೊರಗೂ ತೋರಿಸ್ಬೋದು. ಈಗ ಆಭಾ ಕಾರ್ಡ್ ಅಂತಾರೆ, ಆಯುಷ್ಮಾನ್ ಭಾರತ ಅತಿ ಒಂದು ಯೋಜನೆ ಅದ, ಅದು ಕಾರ್ಡ್ ಮಾಡಿಸಿಲ್ಲ ನೀನು?
3: ಏನೇನೇನೇನ ಮಾಡ್ಸ್ಯಾನು ನಮ್ಮ ಹಿರಿಯ, ಆದ್ರೆ ಅವು ಏನು, ಎಲ್ಲಿ ಹೋಗ್ಬೇಕು, ಹೆಂಗೆ ಮಾಡಿಸ್ಬೇಕು, ಅವು ಏನು ತೋರಿಸಿದ್ರೆ ಏನು ಸಿಗ್ತೈತಿ ಲಾಭ, ಒಂದೂ ಗೊತ್ತಿಲ್ಲೋ ನನಗೆ ಸಿದ್ದು. ಕರ್ಕೊಂಡು ಹೋಗೋರು ಯಾರು ಇಲ್ಲ ಮುಂದಕ್ಕತ್ತ.
2: ನಾನೇ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಇಲ್ಲಿ ಸರ್ಪಂಚರ ಕಡೆ ಹೋಗುನಂತ ಏನೇನು ಹೊಸ ಹೊಸ ಯೋಜನೆಗಳು ಅದಾವ ಎಲ್ಲ ಹೇಳ್ತಾರೆ, ಇದ್ರ ಕುರಿತು ಹೋಗಿ ಬೆಟರಿ ಆಗಿ ಬರೋಣ ಬಾ.
3: ಹಿಂಗಂತಿ ಅಲ್ಲೂ ಹರ್ಯಾವತ್ತ ಮಂದಿ ಎಲ್ಲ ಓಡಾಡಿ ಹೊಂಟಿದ್ರು, ಸರ್ಪಂಚರು ಬಂದಾರತ್ ಹೇಳಿ ಅಲ್ಲಿ ಏನು ನಮ್ಮನ್ನು ನಮ್ದು ಮಾತು ಕೇಳ್ತಾರತಿ.
2: ಹಾ, ಅವ್ರು ಎಲ್ಲರಿಗೆ ಮಾಹಿತಿ ಹೇಳ್ತಾರ. ಹೋಗಿ ಬೆಟ್ಟ ಆಗುನ್ ಬಾ.
3: ನಡಿ ನಡಿ ನಡಿಪ್ಪ ನಡಿ.
2: ಸರ್ಪಂಚರ ನಮಸ್ಕಾರ ರೀ.
3: ನಮಸ್ಕಾರ ರೀ ಸರ್ಪಂಚರ.
4: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಾಲ ಹೊಂಟೈತಲ್ಲ ಮುಂಜಾಳೆದ್ದು.
2: ಏನಿಲ್ರಿ, ಶಾಂತಕ್ಕಾಗ ಆರಾಮ್ ಬೇರೆ ಇಲ್ಲ, ಕುಂತಳ ಮೊಳಕಲ್ ಬೇರೆ ಸಮದವಂತ. ಅದಕ್ಕೆ ಸರ್ಕಾರಿ ಯೋಜನೆಗಳು ಏನೇನು ಅದಾವ ನನಗೂ ಪಕ್ಕ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇರ್ತೈತಿ, ಅದಕ್ಕೆ ನಿಮ್ಮ ಕಡೆ ಕರ್ಕೊಂಬಂದಿನಿ ನೋಡ್ರಿ.
3: ಅದಕ್ಕೆ ಹೋಗು ನಂದ ರೀ ಸಿದ್ದು, ಬಂದಿನ್ರಿ ಸರ್ಪಂಚರ.
4: ಅರೆ ಸಿದ್ದು, ನಿಮ್ಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಬಹಳಷ್ಟು ಚಾಲ್ತಿಲ್ ಐತೆ ನಮ್ಮ ದೇಶದಾಗ. ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ ನೀನು?
2: ಅದೇ ಕೇಳಿನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತು ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನು ಲಾಭ ಐತಿ, ಮತ್ತು ಏನು ಯಾವ ರೀತಿ ನಾವು ಇದನ್ನು ವೈದ್ಯಕೀಯ ಸೇವೆಯನ್ನು ಪಡ್ಕೋಬೋದು ಅಂತ ಮಾಹಿತಿ ಸಲುವಾಗಿ ನಿಮ್ಮ ಕಡೆ ಬಂದೀವಿ ನೋಡ್ರಿ.
4: ಈಗ ನೋಡಪ್ಪ, ನಮ್ಮ ದೇಶದೊಳಗೆ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಭಾಳಷ್ಟು ಶ್ರಮ ಪಡ್ಲಿಕ್ಕತ್ತದ. ಅತ್ಯಂತ ದುರ್ಬಲ ವರ್ಗದವರಿಗೆ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನೊಳಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಹಮ್ಮಿಕೊಂಡದ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಜನೌಷಧಿ ಈ ಒಂದು ಯೋಜನೆ ಸಾಕಷ್ಟು ಬಡ ರೋಗಿಗಳಿಗೆ, ಬಡ ವರ್ಗದವರಿಗೆ.
2: ಹೌದು ನೋಡ್ರಿ ಸರ್ಪಂಚರ, ಹೊರಗೆ ಎಷ್ಟು ತುಟ್ಟಿ ಇದ್ದೀವು ಅಂದ್ರೆ ಬೇರೆ ಮೆಡಿಕಲ್ದೊಳಗೆ ತುಟ್ಟಿ ಇದ್ದ ಔಷಧಗಳು ಬಹಳ ಅತಿ ಕಡಿಮೆ ದರದೊಳಗೆ ಈ ಜನೌಷಧಿ ಕೇಂದ್ರದೊಳಗೆ ಸಿಗ್ತಾವ ನೋಡ್ರಿ.
4: ಅಲ್ಲ, ಕಡಿಮೆ ಅಂದ್ರೆ ಎಷ್ಟು? 50% ತನಕನು ಕಡಿಮೆ ಅಮೌಂಟ್ನಾಗ, ಕಡಿಮೆ ರೊಕ್ಕದ ನಮ್ಗೆ ಸಿಗ್ತಾವ ನೋಡಿವು.
3: ಅಲ್ರಿ ಸರ್ಪಂಚರ, ಇವು ಏನ ಸಿಗ್ತಾವ ಅಂದ್ರೆಲ್ಲ ಗುಳಿಗೆ ಇವು ಚಲೋ ಇರ್ತಾವೇನ್ರಿ?
4: ಏ ಬಿಲ್ಕುಲ್ ಚಲೋ ಇರ್ತಾವೆ, ಇವೆಲ್ಲ ಒಳ್ಳೆ ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳಿವೆಲ್ಲ.
3: ತಗೋಬಹುದು
4: ತಗೋಬಹುದು ತಗೋಬಹುದು. ಮತ್ತೆ ಯಾಕೆ ಮಾಡ್ಯಾರಂತಂದ್ರೆ, ಈಗ ರೊಕ್ಕ ಇಲ್ಲಾರ್ದವ್ರು ಇರ್ತಾರೆ, ಕಡು ಬಡವರು ಇರ್ತಾರೆ, ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ದರದ ಸಿಗಲಿ ಅನ್ನೋದು ಸರ್ಕಾರದ ಉದ್ದೇಶ ನೋಡು.
3: ಭಾಳ ಚಲೋ ಮಾಡ್ಯಾರಪ್ಪ.
4: ಮತ್ತು ಅಷ್ಟೇ ಅಲ್ಲ, ಈಗ ಸ್ಟಂಟ್ಗಳು ಮತ್ತು ಮೊಳಕಾಲು ಕಸಿ ಚಿಕಿತ್ಸೆನೂ ಇದರೊಳಗೆ ಬರ್ತದೆ. ವಿಶೇಷವಾಗಿ ಈಗ ಮೊಳಕಾಲು ಹಿಡ್ಕೊಂಡಿರ್ತಾವಲ್ಲ ಅವರಿಗೆಲ್ಲ ಈಗ ಮೊಳಕಾಲು ನೀಗಳನ್ನು ಜೋಡಿಸುವಂಥದ್ದು, ಕಸಿ ಮಾಡುವಂಥದ್ದು, ಈ ಒಂದು ಯೋಜನೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಉಪಕ್ರಮವಾಗಿ ಹಮ್ಮಿಕೊಂಡದ ನೋಡು.
2: ಸ್ಟಂಟದ್ದು ರೇಟ ಇಷ್ಟೇ ಮಾಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಮೊದಲು ಮನಸ್ಸಿಗೆ ಬಂದಂಗೆ ರೊಕ್ಕ ಹರಿತಿದ್ರಂತ.
4: ಹೌದು,
2: ಈಗ ಎಲ್ಲ ನಿಯಮಿತವಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಹೃದಯ ಚಿಕಿತ್ಸೆ ಕೈಗೆಟುಕುವಂಗಾಗೈತಿ ನೋಡ್ರಿ ಸರ್ಪಂಚರ.
4: ಅದು ಹೌದು. ಮತ್ತೆ ಈಗ ನೋಡು, ನಮ್ಮ ದೇಶದಾಗ ಸಾಕಷ್ಟು ಜನರಿಗೆ ಈಗ ಮೊಳಕಾಲ ಸಮಸ್ಯೆಗಳು ಭಾಳ ಬರ್ಲಿಕ್ಕತ್ತಾವೆ ಇತ್ತೀಚೆಗೆ. ಇದನ್ನು ಮನಗಂಡು ಸರ್ಕಾರ ಈ ಒಂದು ಯೋಜನೆಯನ್ನು ಆರಂಭ ಮಾಡೋದು ಎಲ್ಲರಿಗೂ ಅನುಕೂಲ. ಸ್ಕೂಲ್ ನೋಡಿದೋ?
3: ಭಾಳ ಚಲೋ ಅಪ್ಪ, ನಮ್ಮ ಊರಾಗರೆ ವೋಟ್ರು ಅವರೇ ಆಗ್ಯಾವಿ. ನೀ ಹೇಳ್ದಿಲ್ಲ ಮತ್ತೆ ಇದಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದಿಲ್ಲ, ಅದನ್ನ ತೊಗೊಂಡ ಹೋಗ್ಬೇಕೆಂತಮ್ಮ?
4: ಹೌದು, ತೊಗೊಂಡು ಹೋಗ್ಬೇಕ್ರಿ ಇದನ್ನು. ಈಗ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರಣ ಇಲ್ಲಿ ಪರಿಶೀಲನೆ ಕೂಡ ಮಾಡ್ಬೋದಾಗ್ತದೆ. ತಾವು
2: ಅಂದಂಗ್ರಿ ಸರ್ಪಂಚ್ರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
4: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವ, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಓಣ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓಣಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರು ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ?
2: ಅದೇ ರೀ ಶಾಂತಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ ನಾಗ ನನಗೆ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದ ಈಗ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ತ ನೋಡು ಅಂತ ಹೇಳ್ತಿದ್ದ.
4: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ, 2014 ಆಗಸ್ಟ್ 2015 ತನಕ ಮೊದಲು ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಕುಳ ಸಂಖ್ಯೆ ಎಷ್ಟಾಗಿ ಅಂದ್ರೆ 780.
2: ಅಂದ್ರೆ ಹೆಚ್ಚು ಕಡಿಮೆ
4: ಡಬಲ್ ಆದಂಗೆ ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದರೆ ಯು ಜಿ ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರೋದು. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ,
3: ಭಾರಿ ಸರ್ಕಾರ.
4: ಮತ್ತು ನಾವು ಇದನ್ನೆಲ್ಲ ಓದಿ ಪಿ ಜಿ ಮಾಡ್ತೀವಿ ಅಂತಂದ್ರೆ ಪಿ ಜಿ ವಿದ್ಯಾರ್ಥಿಗಳ ಸೀಟ್ ಕೂಡ ಭಾಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದ್ದು ಮೊದಲ, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರೋದು ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ ಪಿ ಜಿ ಎಲ್ಲ ಮಾಡಾಕತ್ತಾರ.
3: ಅವಾಗ ಎಲ್ಲಿಗರೇ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚ್ರ, ಈಗ ಎಲ್ಲಾರ್ಗೂ ಸರ್ಕಾರ ಕೈ ಎಟಕೂ ಹಂಗ ಮಾಡ್ಯಾರ ನೋಡ್ರಿ, ಭಾಳ ಚಲೋ ಮಾಡ್ಯಾರ್ರಿ.
2: ಮತ್ತು ಇದಲ್ಲದೆ ಎಲ್ಲರಿಗೆ ಇವು ಆಭಾ ಕಾರ್ಡದ್ದು ಈಗ ತಗೊಳಕತ್ತಾರ, ಅದರಿಂದ ಕಾರ್ಡ್ಗಳಿಂದ ಎಲ್ಲಿ ಬೇಕವರಿಗೆ ಅಲ್ಲಿ ವೈದ್ಯಕೀಯ ಸೇವೆ ಸಿಗ್ಲಾಕತ್ತದ ನೋಡ್ರಿ. ಬೇರೆ ರಾಜ್ಯಕ್ಕೆ ಹೋದರೂ ಉಚಿತವಾಗಿ ಸಿಗ್ಲಾಕತ್ತೈತಿರಿ.
4: ಹೌದು ಹೌದು, ಈಗ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ರಕ್ಷಣಾ ಯೋಜನೆ ಇದಾಗೈತಿ. ಹೌದಾ? ಮತ್ತು 1 August 2025 ವೇಳೆಗೆ 79.75 crore ಈ ಆಭಾ ಐಡಿಗಳನ್ನು ರಚಿಸಲಾಗಿದೆ ನಮ್ಮ ದೇಶದೊಳಗೆ. ವಿವಿಧ ಆರೋಗ್ಯ ಪೋರ್ಟಲ್ಗಳಿಗೆ 65.34 crore ಎಲೆಕ್ಟ್ರಾನಿಕ್

0: ಆರೋಗ್ಯ ದಾಖಲೆಗಳನ್ನ ಇಲ್ಲಿ ಜೋಡಿಸಲಾಗಿದೆ ನೋಡು. ಅಷ್ಟೇ ಅಲ್ಲದೆ ಡಿಸೆಂಬರ್ 24ರವರೆಗೆ ನಡೆಸಲಾದ ಎಲ್ಲ ಹಂತಗಳಲ್ಲಿ 5.46 ಕೋಟಿ ಮಕ್ಕಳು ಮತ್ತು 1.32 ಕೋಟಿ ಗರ್ಭಿಣಿಯರಿಗೆ ಲಸಿಕೆಯನ್ನು ನೀಡಲಾಗಿದೆ ಈ ಆರೋಗ್ಯ ಯೋಜನೆ ಅಡಿಯಲ್ಲಿ.
1: ಅದ ಕೇಳಾಕತ್ತಿದ್ದೀನಿ ನೋಡ್ರಿ, ಈ ಗರ್ಭಿಣಿಯರಿಗೂ ಏನಾರ ವ್ಯವಸ್ಥೆ ಮಾಡ್ಯಾರೇನತ್ತ ಹೇಳಿದೆ ಅನ್ಕೊಳಕತ್ತಿದೆ. ನೀವು ಹೇಳಿಬಿಟ್ರಿ ಸರ್ಪಂಚ್ರೆ, ಬಯಸ್ ಆಯ್ತು ಬಿಡ್ರಿ.
2: ಮತ್ತು ಇದು ನೀವು ಲಸಿಕೆಯನ್ನು ಇದೊಂದು ನೆನಪೈತ್ರಿ, ಕೋವಿಡ್ ಟೈಮ್ದಾಗ ಇಡೀ ದೇಶದೊಳಗೆ ಎಲ್ಲರಿಗೆ 220 ಕೋಟಿಗೂ ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
0: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
1: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
0: ಅಂದಂಗ ಶಾಂತಕ್ಕ, ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಇಲ್ಲ ಮತ್ತ?
1: ಏ ಐತ್ರಿ ಸರ್ಪಂಚ್ರ, ಐತ್ರಿ ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕು ಗೊತ್ತಿದ್ದಿದ್ದಿಲ್ರಿ. ಎಲ್ಲ ಎಲ್ಲ ಚಂದಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕೇಶಿಂದ ಹೋತೀನ್ರಿ, ನಾನು ದವಾಖಾನಿಗೆ ಹೋತೀನ್ರಿ.
0: ಅಲ್ಲ ಸಿದ್ದನ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರೆ ನೋಡಿ ನಿಮ್ಮ ಭಾಳ ಶಾನೆ ಅದಾನ ಇಂಥವೆಲ್ಲ ಏನು ಯೋಜನೆಗಳು ಬರ್ತಾವೆ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
1: ಹೌದು ಹೌದ್ರಿ, ಈಗ ನಮ್ಗೆ ಏನಾರೇ ಒಂದು ಆರಾಮ್ ತಪ್ಪು ಯಾವುದೋ ಒಂದು ತಿಳಿಲಿಲ್ಲ ಅಂದ್ರೆ ಸಿದ್ದುನೇ ಬಂದು ಹೇಳ್ತಾನ್ರಿ ನಮಗೆ ರೀ.
0: ಆಯ್ತಪ್ಪ ಸಿದ್ದು, ಹಂಗಂದ್ರೆ ಹೋ ಬರ್ರಿ ಹಾಸ್ಪಿಟಲ್ಕ, ನಾನು ಹೋಗ್ತೀನಿ, ಟೈಮ್ ಆಗ್ತದ.
1: ನಮಸ್ಕಾರ ರೀ.
0: ನಮಸ್ಕಾರ ನಮಸ್ಕಾರ. ಇದುವರೆಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಈ ಕುರಿತು ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವಣಸಿದ್ದ ಚಾಂದಕೌಟೆ, ಭಾರತಿ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರೆದೇವ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ T20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ 2 ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ

ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯಾ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಷ್ಯಾ ಮತ್ತೊಂದು ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು ಎಂದು ಉಕ್ರೇನ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಭಾರತ ಮತ್ತು ತಾಂಜಾನಿಯಾ ದೇಶಗಳು ವ್ಯಾಪಾರ ಮತ್ತು ಹೂಡಿಕೆ, ಅಭಿವೃದ್ದಿ ಪಾಲುದಾರಿಕೆ, ರಕ್ಷಣೆ ಹಾಗೂ ಭದ್ರತಾ ಸಹಕಾರ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿವೆ. ಭಾರತ ಮತ್ತು ತಾಂಜಾನಿಯಾ ನಡುವಿನ ವಿದೇಶಾಂಗ ಕಚೇರಿ ಸಮಾಲೋಚನೆಗಳು ಈ ತಿಂಗಳ 22ರಂದು ದಾರ್ ಎಸ್ ಸಲಾಂನಲ್ಲಿ ನಡೆದವು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಶ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯಹ್ ವಿರುದ್ಧ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30. ಇದು ಆಕಾಶವಾಣಿ ಬೆಂಗಳೂರು. ಸಮಯ 1:20. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಕಿಲಾಡಿ ಚಿತ್ರದಿಂದ ಗೀತೆಯನ್ನ ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಹಾಡಿರುವ ಪ್ರೇಮಿ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.

ತಾಮ್ರಧ್ವಜ ಯುದ್ಧದಲ್ಲಿ ಎಲ್ಲ ಸೈನಿಕರನ್ನು ಕೂಡ ಸೋಲಿಸಿಬಿಟ್ಟು ಕೃಷ್ಣಾರ್ಜುನರನ್ನು ಕೂಡ ಮೂರ್ಛೆಗೊಳಿಸಿ ಎರಡು ಅಶ್ವಮೇಧಯಾಗದ ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸ್ತಾನೆ. ಆನಂತರ ಮಯೂರಧ್ವಜ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಂದ್ಕೊಂಡು ಕೃಷ್ಣಾರ್ಜುನರು ಕಪಟವೇಷಧಾರಿಯಾಗಿ ಬರ್ತಾರೆ. ಮಯೂರಧ್ವಜ ತನ್ನ ಶರೀರದ ಅರ್ಧ ಭಾಗವನ್ನು ಆ ಪರಮಾತ್ಮನಿಗೆ ಕೊಟ್ಟು ಅವನನ್ನು ಮೆಚ್ಚಿಸಿ ಅವನು ತನ್ನ ಅಶ್ವಮೇಧಯಾಗದಿಂದ ಹಿಂತಿರುಗಿದ ಅನ್ನುವಂತಹ ಕಥಾಭಾಗವನ್ನು ಈಗ ಪ್ರಸ್ತುತಪಡಿಸ್ತಾ

ಮುನಿ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ತಾಮ್ರಧ್ವಜ ಎರಡು ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸಿದ್ದಾನೆ ಮತ್ತು ಅದರ ವಿಚಾರಗಳನ್ನೆಲ್ಲ ಹೇಳಿದಾಗ ಮಯೂರಧ್ವಜನಿಗೆ ಬಹಳ ಬೇಸರವಾಗಿಬಿಡುತ್ತೆ. ಯಾವ ಯಜ್ಞವನ್ನು ಮಾಡುವುದರಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೋ ಅಂತಹ ಪರಮಾತ್ಮನನ್ನು ಬಿಟ್ಟು ಗಾರ್ಧಭ ರೂಪದ ಈ ಕುದುರೆಗಳನ್ನು ತಂದಿದ್ದೀಯಲ್ಲ, ಎಲ್ಲ ಕೆಟ್ಟೋಯ್ತು ಅಂತ ಅವನು ಹೇಳ್ತಾನೆ. ಆನಂತರ ಆ ಪರಮಾತ್ಮನನ್ನು ನಾನು ಕಾಣಬೇಕು ಎಂಬಂತಹ ತವಕದಿಂದ ಕೂಡಿರ್ತಾನೆ. ಇತ್ತ ಕಡೆ ಕೃಷ್ಣಾರ್ಜುನರಿಗೆ ಎಚ್ಚರವಾಗತ್ತೆ, ಅವರ ಎಲ್ಲ ಸೈನ್ಯವೂ ಕೂಡ ನಾಶವಾಗಿರುತ್ತೆ, ಅವ ಕುದುರೆಗಳು ಕೂಡ ಕಾಣಿಸ್ತಾ ಇಲ್ಲ, ಆಯಾಸವೂ ಕೂಡ ಆಗಿರುತ್ತೆ ಮತ್ತು ಕೂಡ ಅವನು ಮುಂದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದು ಕಳ್ಳ ಉಪಾಯವನ್ನು ಮಾಡಬೇಕು. ಕಪಟನಾಟಕ ಸೂತ್ರಧಾರಿ ಅವನು ಮಯೂರಧ್ವಜನನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನೇರವಾಗಿ ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಸೈನ್ಯವೂ ಕೂಡ ಎಚ್ಚರವಾಗಿರುತ್ತೆ, ಸೈನ್ಯವನ್ನೆಲ್ಲ ಸಂತೈಸಿಬಿಟ್ಟು ಒಂದು ಕಪಟ ಉಪಾಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ.

ಕೃಷ್ಣ ನಗುನಗುತ್ತಾ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಿದೆಯಾ ಕುಂತಿ ಕುಮಾರ, ತಾಮ್ರಧ್ವಜ ಮಾಡಿದಂತಹ ಆಘಾತವನ್ನ ನಮ್ಮಿಬ್ಬರನ್ನು ಹೇಗೆ ಕಟ್ಟಿ ಹಾಕಿಬಿಟ್ಟ, ಇಡೀ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ಟ, ಹಾಗೆ ನಮ್ಮ ಕುದುರೆಗಳನ್ನು ಕೂಡ ರತ್ನಪುರಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಈಗ ಒಂದು ಉಪಾಯ ಮಾಡಬೇಕು, ನಮ್ಮ ಸೈನ್ಯ ಹಿಂದಿನಿಂದ ನಿಧಾನವಾಗಿ ಬರಲಿ, ನಾವು ಮುಂದೆ ಮುಂದೆ ಹೋಗೋಣ, ನಿನಗೆ ಒಂದು ಉಪಾಯವನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ನಗುತ್ತಾ ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ.

ಕೃಷ್ಣ ಹೇಳಿದ ಮಾತಿಗೆ ಅರ್ಜುನ ಒಪ್ಪಿಬಿಟ್ಟು ತನ್ನ ಸೈನ್ಯವನ್ನೆಲ್ಲ ಹಿಂದಕ್ಕೆ ಕಳಿಸಿ ನೀವೆಲ್ಲರೂ ಕೂಡ ಹಿಂದಿನಿಂದ ನಿಧಾನವಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣಾರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಅರ್ಜುನ ಅವನ ಶಿಷ್ಯನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ.

0: ಎನೆ ರವಿ ಪಡುಗಡೆಯೊಳೆಸೆದನು.
1: ಶಿಷ್ಯನಾದಂತಹ ಅರ್ಜುನ ವೃದ್ಧನಾದಂತಹ ಕೃಷ್ಣನ ಕೈ ಹಿಡಿದುಕೊಂಡು ರತ್ನಪುರಿಗೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಕತ್ತಲೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಅದನ್ನು ಓಡಿಸ್ಬೇಕು ಅಂತ ಬಹುದೂರದಿಂದ ಅಟ್ಟಿಸ್ಕೊಂಡು ಹೋಗಿ ಸುಸ್ತಾಗ್ಬಿಟ್ಟು ಆಯಾಸದಿಂದ ಅವನು ಕಳೆಗುಂದ್ಬಿಟ್ಟು ಪಶ್ಚಿಮ ಗಿರಿಯ ತಪ್ಪಲಿಗೆ ಹೋದನೋ ಎಂಬಂತೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತಮಾನದ ಸಮಯ ಅದು ಹೇಗೆ ಕಾಣಿಸ್ತಾ ಇದೆ.

ಲಕ್ಷ್ಮೀಶ ಮಹಾಕವಿ ಸೂರ್ಯಾಸ್ತಮಾನದ ವರ್ಣನೆಯನ್ನ ಅತ್ಯಂತ ಮಧುರವಾಗಿ ಸುಂದರವಾಗಿ ಮಾಡ್ತಾ ಇದ್ದಾನೆ ಈ ಪದ್ಯದಲ್ಲಿ. ಸೂರ್ಯ ಮೆಲ್ಲ ಮೆಲ್ಲನೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ. ನಕ್ಷತ್ರಗಳು ಆಕಾಶದಲ್ಲಿ ನಿಧಾನವಾಗಿ ಮೂಡ್ತಾ ಇದೆಯಂತೆ. ಎಲ್ಲ ಕಡೆಗಳಲ್ಲೂ ಕೂಡ ಕತ್ತಲು ಕವಿತಾ ಇದೆ. ಅರಳಿದಂತಹ ಕಮಲಗಳು ಮುಚ್ಚಿದೆ. ದುಂಬಿಗಳು ಒಳಗಡೆ ಇದ್ದು ಬಿಟ್ಟಿದೆಯಂತೆ. ಕಮಲ ಮುಚ್ಚಿದಾಗ ತಮ್ಮ ನಲ್ಲರೊಡನೆ ಪ್ರೇಮ ಕಲಹ ಆಡಿ ರತಿಯನ್ನು ಒಲ್ಲದಂತಹ ಹೆಣ್ಣು ಮಕ್ಕಳ ಮನಸ್ಸು ತಡೆಯದೆ ಮತ್ತೆ ಮತ್ತೆ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು ಅಂತ ಮನ್ಮಥ ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಹಾಗೆಯೇ ಸೂರ್ಯ ಅಸ್ತಮಾನ ಆದ ಕೂಡಲೇ ಚಕ್ರವಾಕ ಪಕ್ಷಿಗಳೆಲ್ಲ ವಿರಹವೇದನೆಯಿಂದ ಬಳಲ್ತಂತೆ. ಈ ಚಕ್ರವಾಕ ಹಂಸ ಮೊದಲಾದಂತಹ ಪಕ್ಷಿಗಳು ಯಾವಾಗಲೂ ಕೂಡ ಮಿಥುನ, ಗಂಡು ಹೆಣ್ಣು ಒಟ್ಟಾಗಿ ಇರುವಂತಹದ್ದು. ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ಕಾಲದವರೆಗೆ ಒಟ್ಟಾಗಿರುತ್ತೆ. ಸೂರ್ಯ ಅಸ್ತಮಾನ ಕಾಲ ಆದ ಕೂಡಲೇ ಅವು ಪರಸ್ಪರ ವಿರಹವನ್ನು ಅನುಭವಿಸ್ತಂತೆ. ಹೀಗೆ ಚಕ್ರವಾಕ ಪಕ್ಷಿಗಳು ಕೂಡ ವಿರಹದಿಂದ ಶೋಕವನ್ನು ಹೊಂದುತ್ತಾ ಇದೆ ಅಂತಹ ಒಂದು ಕತ್ತಲು ಆವರಿಸ್ತಾ ಇದೆ.

ಲಕ್ಷ್ಮೀಶನ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ಹಾಗೆ ಅದರ ಲಯ ಪ್ರಧಾನವಾಗಿರೋದ್ರಿಂದ ನರ್ತನವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಹೀಗೆ ಪ್ರತಿ ಕ್ಷಣವೂ ಕೂಡ ಕತ್ತಲು ಹೆಚ್ಚಾಗ್ತಾ ಇದೆಯಂತೆ, ದಟ್ಟವಾದಂತಹ ಕತ್ತಲು ಆವರಿಸ್ತಾ ಇದೆ. ಎಂತಹ ಕತ್ತಲು ಅಂತ ಹೇಳಿದ್ರೆ, ಒಂದು ಸೂಜಿಯನ್ನು ಕೆಳಗಡೆ ಹಾಕಿದರೂ ಕೂಡ ಅದು ಸೂಜಿ ಭೂಮಿಗೆ ತಾಗೋದಿಲ್ಲ, ಅಂತಹ ದಟ್ಟವಾದಂತಹ ಕತ್ತಲು ಭೂಮಿಯಲ್ಲಿ ಆವರಿಸ್ತಾ ಇದೆ. ಇತ್ತ ಕಡೆ ಮನ್ಮಥ ಕತ್ತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನಂತೆ ದಾರಿ ಮಾಡೋದಕ್ಕೋಸ್ಕರ. ಹೀಗೆ ಜೋರಾಗಿ ಅವನು ಮನ್ಮಥ ಕತ್ತಿಯನ್ನೆತ್ತಿ ಗಾಯಗೊಳಿಸ್ತಾ ಬರ್ತಾ ಇರಬೇಕಾದ್ರೆ, ವಿಶಾಲವಾದಂತಹ ವಕ್ಷಸ್ಥಳ ಉಳ್ಳಂತಹ ಹೆಣ್ಣು ಮಕ್ಕಳು ತಮ್ಮ ಪ್ರಿಯರನ್ನ ಸಂತೋಷದಿಂದ ಅನುರಾಗದಿಂದ ಬಳಸ್ತಾ ಇದ್ದಾರೆ ಆ ಕತ್ತಲೆಯಲ್ಲಿ.

ರತ್ನಪುರಿಯ ಕೇರಿ ಕೇರಿಗಳಲ್ಲಿ ಬರ್ತಾ ಇದ್ದಾರೆ. ಆ ಕತ್ತಲೆಯಲ್ಲಿ ಊರಿನ ಜನ ಎಲ್ಲ ಮೈ ಮರೆತು ಮಲಗಿಬಿಟ್ಟಿದ್ದಾರಂತೆ. ಎಲ್ಲರೂ ಕೂಡ ಮನ್ಮಥನ ಭ್ರಮೆಗೆ ಒಳಗಾಗಿದ್ದಾರಂತೆ. ಕಮಲ ಮುಖಿಯರು ಮನೆಯಿಂದ ಹೊರಟು ಕಾಮಾತುರರಾಗಿ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು, ಆ ಕಾಮಚೇಷ್ಟೆಗಳನ್ನು ಮಾಡಬೇಕು ಅಂತ ಉತ್ಸುಕರಾಗಿ ಹೊರಟಿದ್ದಾರಂತೆ. ಇಂತಹ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಕೃಷ್ಣಾರ್ಜುನರು ಆ ರಸ್ತೆಗಳಲ್ಲಿ ನೋಡ್ತಾ ಬರ್ತಾ ಇದ್ದಾರೆ.

ಬಳು ಕಾಮಿನಿ ತನ್ನ ಮನೆಯಿಂದ ಹೊರಟಿದ್ದಾಳೆ. ಎಲ್ಲರಿಗೂ ಕೂಡ ಬೇರೆಯವರಿಗೆ ನಾನು ತೋರ್ಬಿಟ್ರೆ ಏನು ಅಂತ ಒಂದು ನಾಚಿಕೆ, ಒಂದು ಭಯ, ಸಂಕೋಚ, ಈ ಭಾವನೆಗಳೆಲ್ಲ ಇದೆ. ಅವಳು ಆಭರಣಗಳನ್ನು ತೊಟ್ಟುಬಿಟ್ಟಿದ್ದಾಳೆ. ತೊಟ್ಟ ಆಭರಣ ಅಲುಗಾಡಿದರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಡಿಬೇಕಾದ್ರೆ ಅಂತ. ಮತ್ತೆ ಅಗಲವಾದಂತಹ ವಿಶಾಲವಾದಂತಹ ಕಣ್ಣು, ಕಣ್ಣು ಮಿಳುಕಿಸಿದರೆ ಅದು ಎಲ್ಲಿ ಕಾಣಿಸ್ಬಿಡುತ್ತೋ ಅಂತ. ಶರೀರದ ಮೇಲೆ ಸುಗಂಧವನ್ನು ಲೇಪನ ಮಾಡಿಕೊಂಡಿದ್ದಾಳೆ. ಆ ಸುಗಂಧದ ಲೇಪನ ಇನ್ನೊಬ್ಬರಿಗೆ ಗೊತ್ತಾಗ್ಬಿಡುತ್ತೆ. ಜನರ ನಿದ್ರಾಭಂಗವಾಗಿ ಎಲ್ಲಿ ನನ್ನನ್ನು ನೋಡಿಬಿಡ್ತಾರೋ ಅನ್ನೋ ಮನಸ್ಸಿನಿಂದ, ಆ ತಾಕಲಾಟದಿಂದ, ಆ ಒಂದು ಸಂಕೋಚದಿಂದ ಅವಳು ಹೋಗ್ತಾ ಇದ್ದಾಳಂತೆ. ಅಂತಹ ಒಬ್ಬ ಕಾಮಿನಿಯನ್ನ ಪ್ರಿಯತಮ ಬಂದು ಎದುರುಗಡೆ ಬಂದು ನೋಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅವನು ಇಷ್ಟಪಟ್ಟು ಎದುರಾಗಿ ಬಂದಿದ್ದಾನೆ, ಅವಳು ನಿಧಾನವಾಗಿ ಚಲಿಸ್ತಾ ಇದ್ದಲ್ಲ. ಇವನು ಅತ್ಯಂತ ಪ್ರೌಢಿಮೆಯಿಂದ ಕೂಡಿರುವಂತಹ ವ್ಯಕ್ತಿ, ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲೈ ಮದ ಗಜನೆ, ಮದ ಗಜ ಗಮನೇ, ನಿಧಾನವಾಗಿ ಚಲಿಸುವವಳೇ. ಅವಳು ನಿಧಾನವಾಗಿ ಬರ್ತಾ ಇದ್ದಾಳೆ, ಎಲ್ಲಿ ಆಭರಣ ಶಬ್ದ ಆಗ್ಬಿಡುತ್ತೋ ಅಂತ. ಅದನ್ನೇ ಅವಳು ಮದ ಗಜ ಗಮನೇ ಅಂತ ಹೇಳ್ತಾ ಇದ್ದಾಳೆ. ಹಾಗೇನೆ ಅವಳು ಕಣ್ಣಿಗೆ ಕಪ್ಪನ್ನು ಹಾಕ್ಕೊಂಡಿದ್ದಾಳೆ, ಅದನ್ನು ಭೃಂಗದಂತೆ ಕಪ್ಪು ಮುಂಗುರು ಉಳ್ಳವಳೆ, ಎಲ್ಲಿ ಕಣ್ಣಿನ ಮಿಂಚು ಹೊರಗಡೆ ಕಾಣೋದಿಲ್ಲ ಅಷ್ಟು ಕಪ್ಪಾಗಿ ಕೂದಲನ್ನೆಲ್ಲ ಹಾಕ್ಕೊಂಡು ಬಿಟ್ಟಿದ್ದಾಳೆ. ಹಾಗೇನೆ ನಾಗವೇಣಿ, ನೀಲವೇಣಿ ಅಂತ ಉದ್ದವಾದಂತಹ ಜಡೆ ಉಳ್ಳವಳೆ ಅಂತ ಹೇಳಿ, ನೀನು ಹೆದರಬೇಡ ಅಂಥೇಳಿ ಅವಳನ್ನು ಅಲಂಗಿಸ್ಕೊಳ್ತಾ ಇದ್ದಾನೆ. ಎಂತಹ ಪ್ರೌಢಿಮೆಯಿಂದ ಕೂಡಿರುವಂತಹ ವ್ಯಕ್ತಿ ಅವನು.

ಕ್ಕೆ ಬರ್ತಾ ಇದ್ದಾಳಂತೆ. ಕತ್ಲೆನಲ್ಲಿ ತಾನು ಕಾಣಬಾರದು, ಕತ್ತಲೆ ಇದೆ, ಅದಕ್ಕೋಸ್ಕರ ಆ ಚಂದ್ರಮುಖಿ ದೊಡ್ಡ ಮುತ್ತಿನ ಹಾರವನ್ನ ಕೊರಳಿಗೆ ಹಾಕೊಂಡಿದ್ದಾಳಂತೆ. ಅದು ಹರಿನೀಲ ಮಣಿಯಿಂದ ಮಾಡಿದಂತಹ ಹಾರ, ಅದು ಕಪ್ಪಗಿರತ್ತೆ. ಅದರ ಜೊತೆಗೆ ತಾನು ಹೋದ್ರೆ ತನ್ನ ಕಣ್ಣಿನ ಬೆಳಕಿನಿಂದ ಗೊತ್ತಾಗ್ಬಿಡತ್ತೆ ಅಂತ ಅವಳು ಕಣ್ಣಿಗೆ ಕಾಡಿಗೆಯನ್ನ, ಹಣೆಗೆ ಕಸ್ತೂರಿ ತಿಲಕವನ್ನ ಹಚ್ಚಿಕೊಂಡಿದ್ದಾಳೆ. ಕತ್ತಲೆಯಲ್ಲಿ ಅವು ಯಾವುದೂ ಕೂಡ ಕಾಣಿಸೋದಿಲ್ಲ. ಹೀಗೆ ಬಳಿಕ ತನ್ನ ಜಡೆಯನ್ನ ಓರೆಯಾಗಿ ತುರುಬು ಕಟ್ಟಿಕೊಂಡು ಅವಳು ಆ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳೆ, ಹೊರಟು ಬೇರೆಯವರಿಗೆ ಕಾಣಿಸ್ಬಾರದು ಅನ್ನೋ ರೀತಿಯಲ್ಲಿ.

ಇನ್ನು ಕೆಲವು ಜನ ಜಾರಯರು ಅತ್ಯಂತ ಗಂಭೀರವಾದಂತಹ ನಡೆಗೆಯಿಂದ ತಮ್ಮ ನಲ್ಲನ ಸಂಕೇತ ಸ್ಥಾನವನ್ನ ಬಂದು ತಲುಪ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಸಂಕೋಚ ಭಯ ಇದೆ. ಆ ಭಯವನ್ನು ಬಿಟ್ಟು ಮನೆಯಿಂದ ಹೊರಟಿದ್ದಾರೆ. ಅನೇಕ ಆಭರಣಗಳನ್ನು ಹಾಕ್ಕೊಂಡಿದ್ದಾರೆ. ಎಲ್ಲಿ ಆಭರಣಗಳು ಕಾಣಿಸ್ಬಿಡುತ್ತೋ ಅಂತ ಅದರ ಮೇಲೆ ಸೆರಗಿನ ಮುಸುಕನ್ನ ಹಾಕ್ಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಮನಸ್ಸನ್ನ ಮೀರಿದ ನಡತೆಯನ್ನ ಅಳವಡಿಸಿದ್ದಂತಹ ಜಾರೆಯರು ಮತ್ತೊಂದು ಕಡೆ ಕಂಡು ಬರ್ತಾ ಇದ್ದಾರೆ. ಅದನ್ನು ಕೃಷ್ಣಾರ್ಜುನರು ಗಮನಿಸ್ತಾ ಇದ್ದಾರೆ.

0: ನಿಜಯೊಳೈದಿ ಬಗಜಾರೆಯ.
1: ಮತ್ತೊಂದು ಕಡೆ ಕೆಲವು ಜನ ಜಾರೆಯರು ಕತ್ತಲೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟು ಸುಂದರಿಯರು ಅಂತ ಹೇಳಿದ್ರೆ ಹೇಳೋದಕ್ಕಾಗೋದಿಲ್ಲ. ವಿಶಾಲವಾಗಿ ಬೆಳೆದಂತಹ ವಕ್ಷಸ್ಥಲ, ಅವರ ಪ್ರಿಯಕರನಿಗೂ ಕೂಡ ಸಿಗದೇ ಇರುವಷ್ಟು ದೊಡ್ಡದಾಗಿರುವಂತಹದ್ದು. ಅದನ್ನು ನೋಡಿದರೆ ಎಲ್ಲೇ ಕಣ್ಣು ಹಸಿರಾಗುತ್ತೋ ಅನ್ನುವಷ್ಟು ಆಶ್ಚರ್ಯಕರವಾಗಿರುವಂತಹ ಆ ಸುಂದರವಾದಂತಹ ನೋಟ. ಮತ್ತು ಕೂಡ ಅದು ಕುಗ್ಗಿದರೆ ಮದನನಿಗೆ ಮಾನಹಾನಿಯಾಗುತ್ತದೋ ಅನ್ನುವಷ್ಟು ರೀತಿಯಲ್ಲಿ ಅವರ ಸೌಂದರ್ಯದ ವರ್ಧನೆ ಇತ್ತು. ಹಾಗೆ ಅವರ ನಡು ಇದೆಯಲ್ಲ, ಎಲ್ಲಿ ಅದು ದೊಡ್ಡದಾಗಿದ್ದರೆ ಅದು ಸೊಕ್ಕು ಅಂತ ಅನ್ನಿಸ್ಕೊಳ್ತಾರೋ, ಸೊಕ್ಕು ತುಂಬಿದೆ ಅದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವರ ನಡು ತುಂಬ ಚಿಕ್ಕದಾಗಿತ್ತಂತೆ, ನಡು ಸಣ್ಣದಾಗಿತ್ತು, ಅವರ ವಕ್ಷಸ್ಥಲ ವಿಶಾಲವಾಗಿತ್ತು. ಇಂತಹ ಸುಂದರಿಯರು ಆ ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ದರು.

ಮತ್ತೊಂದೆಡೆ ಕತ್ತಲೆಯಲ್ಲಿ ಪ್ರಿಯತಮ ಪ್ರಿಯತಮೆ ಇಬ್ಬರೂ ಕೂಡ ಕೂಡಿ ಬರ್ತಾ ಇದ್ದಾರಂತೆ. ಅವರ ಸಂಕೇತ ಸ್ಥಳದಲ್ಲಿ ಸೇರಿಬಿಟ್ಟು ಇಬ್ಬರೂ ಪರಸ್ಪರ ಅನುರಾಗದಿಂದ ಶಾರೀರಿಕ ಸುಖವನ್ನು ಅನುಭವಿಸಿ ಮನೆಗೆ ಹಿಂತಿರುಗ್ತಾ ಇದ್ದಾರಂತೆ. ಹಿಂತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಕವಿ ಆ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಹೆಣ್ಣು ಮಕ್ಕಳು ಹೇಗೆ ಬರ್ತಾರೆ ಅಂತ ಆ ರೀತಿ

ಮಾಡ್ತಾ ಇದ್ದಾನಲ್ಲ ಅಂತ ಆ ವಿಟನನ್ನ ಬೈಯುತ್ತ ಆ ಮುಂಗರಳ ಶೋಭೆಯಿಂದ ಕೂಡಿ ಕತ್ತಲಲ್ಲಿ ಅವರು ಸಂಚರಿಸ್ತಾ ಕಾಣಿಸ್ತಾ ಇದ್ದಾರೆ.

ಅನ್ಯರನ್ನೆಲ್ಲ ನೋಡ್ತಾ ಬರ್ತಾ ಇರಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಚಂದ್ರ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದಾನಂತೆ. ಆ ಚಂದ್ರೋದಯದ ಕಾಲದಲ್ಲಿ ಚಕ್ರವಾಕ ಪಕ್ಷಿಗಳು ವಿರಹವೇದನೆಯಿಂದ ತಪಸ್ತಾ ಆ ಬೆಂಕಿಯ ಹೊಗೆಯನ್ನ ಭೂಮಿಯ ಮೇಲೆ ಬಿಡ್ತಾ ಇದೆಯಂತೆ. ಆ ಬೆಂಕಿಯ ಹೊಗೆ ಸುತ್ತಿ ಸುತ್ತಿ ಕತ್ತಲನ್ನ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ನಿಧಾನವಾದಂತಹ ಮನ್ಮಥನ ತಂಗಾಳಿ ಆ ಬೆಂಕಿಯ ಮೇಲೆ ಊದಲು ಆ ಬೆಂಕಿ ಅದು ಪ್ರಜ್ವಲಿಸ್ತಾ ಇದೆಯಂತೆ. ಈ ರೀತಿಯಾಗಿ ಚಂದ್ರ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ, ಆ ಬೆಂಕಿಯ ಉರಿಯಂತೆ ಕಾಣಿಸ್ತಾ ಇದ್ದಾನೆ.

ಪೂರ್ವ ದಿಕ್ಕಿನಲ್ಲಿ ನಿಧಾನವಾಗಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರನು ಮೇಲೆ ಮೇಲಕ್ಕೆ ಬರ್ತಾ ಇದ್ದಾನೆ, ತನ್ನ ಕಾಂತಿಯನ್ನ ಸುತ್ತಲೂ ಕೂಡ ಹರಡ್ತಾ ಇದ್ದಾನೆ. ಒಂದು ಸುಂದರವಾದಂತಹ ಚಂದ್ರೋದಯದ ದೃಶ್ಯವನ್ನ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಚಂದ್ರೋದಯವಾಗುತ್ತಲೇ ಯಾರ್ಯಾರಿಗೆ ದುಃಖವಾಯಿತು ಅಂತ ಹೇಳಿದ್ರೆ, ಒಂದು ಚಕ್ರವಾಕ ಪಕ್ಷಿಗಳು, ಇನ್ನೊಂದು ಕಮಲ. ಚಕ್ರವಾಕ ಪಕ್ಷಿಗಳು ಪರಸ್ಪರ ವಿರಹದಿಂದ ಬೇಯ್ತಾ ಇದೆಯಂತೆ, ಅರಳಿದಂತಹ ಕಮಲ ಮೊಗ್ಗಾಗ್ತಾ ಇದೆಯಂತೆ. ಮತ್ತೆ ಇನ್ಯಾರಿಗೆ ಸಂತೋಷ? ಕನ್ನೈದಿಲೆಗಳೇ, ಚಕೋರಗಳಿಗೆ ಸಂತೋಷವಾಗ್ತಾ ಇದೆ ಅಂತೆ. ಈ ಕನ್ನೈದಿಲೆಗಳು, ಆ ಸಂಜೆ ಕಮಲಗಳು, ಸಂಜೆ ತಾವರೆಗಳು ಚಂದ್ರೋದಯದಿಂದ ಸಂತೋಷದಿಂದ ಅರಳ್ತಾ ಇದೆಯಂತೆ. ದಿಕ್ಕು ದಿಕ್ಕುಗಳನ್ನು ಆವರಿಸಿದಂತಹ ಕಗ್ಗತ್ತಲೇ ನಿಧಾನವಾಗಿ ತೊಲಗ್ತಾ ಇದೆ. ಆ ಚಂದ್ರೋದಯದ ಕಾಲದಲ್ಲಿ ಸಮುದ್ರಕ್ಕೆ ಉಬ್ಬರ ಬರ್ತಾ ಇದೆ, ನಕ್ಷತ್ರಗಳ ಕಾಂತಿ ನಿಧಾನವಾಗಿ ಕುಗ್ತಾ ಇದೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ. ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ

0: ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1 ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮುಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9 ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ 1 ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೇ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು.

0: ಭೂಷಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿವಿರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: This is All India Radio. Children's Hour.
7: Good afternoon, dear listeners. Welcome to today's Children's Hour.
8: We are the students of Niharika Learning Space, and we warmly welcome you to explore the beautiful melody between mathematics and music in our program, Melody of Math.

0: ನೈಸ್ ಆರ್ಯ, ಐ ವುಡ್ ಲೈಕ್ ಟು ಟ್ರೈ ಟು ಅನ್ ಮೃದಂಗಂ. ಆರೋಹಿ, ಕುಡ್ ಯು ಸಿಂಗ್ ದ ಸ್ವರ ಆಸ್ ವೈಲ್ ಐ ಪ್ಲೇ?
1: ಶೋರ್ ಭಾವತ್, ಇಟ್ಸ್ ಸೋ ಮಚ್ ಫನ್ ಟು ಟರ್ನ್ ಅ ಮ್ಯಾಥಮ್ಯಾಟಿಕ್ ಪ್ಯಾಟರ್ನ್ ಇನ್ ಟು ಮ್ಯೂಸಿಕ್.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
1: ಮನ್ ಕಿ ಬಾತ್
2: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್.
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ
1: ಮನ್ ಕಿ ಬಾತ್.
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
1: ಮನ್ ಕಿ ಬಾತ್.

ಇದು ಆಕಾಶವಾಣಿ ಬೆಂಗಳೂರು. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ವಾಂಟೆಡ್, ಆಲ್ ದಿ ಬೆಸ್ಟ್, ಲೈಫ್ ಪಾರ್ಟ್ನರ್ ಹಾಗೂ ದೋಸ್ತಾನ, ಈ ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು ಇದೀಗ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

ಗುಲ್ಮೋಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ವಾಂಟೆಡ್ ಚಿತ್ರದಿಂದ ಇದ್ದ ಗೀತೆಗಳು ಇದುವರೆಗೂ ಮೂಡಿ ಬಂದವು. ಇನ್ನೀಗ ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಲೈಫ್ ಪಾರ್ಟ್ನರ್ ಚಿತ್ರದ ಕೆಲವು ಹಾಡುಗಳು.
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಎಂದೇ ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು ಗುಲ್ಮೊಹರ್ನಲ್ಲಿ. ವಾಂಟೆಡ್, ಆಲ್ ದ ಬೆಸ್ಟ್, ಲೈಫ್ ಪಾರ್ಟ್ನರ್, ಹಾಗೆಯೇ ದೋಸ್ತಾನ, ಈ ಚಿತ್ರಗಳಿಂದ ಆಯ್ದ ಹಾಡುಗಳನ್ನ ಇದುವರೆಗೂ ಆಲಿಸಿದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಸಂಜೆ 6:30 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ, ಕೃಷಿ ರಂಗ ಕಾರ್ಯಕ್ರಮ 6:51 ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ ಕುರಿತಾಗಿ ಡಾ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಇನ್ನು ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ರಾತ್ರಿ 8:00-8:15, 8:30-8:45 ಸಿರಿಗಂಧ. ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 8:15. ಇನ್ನು 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಮೂಡಿ ಬರ್ತಾ ಇದೆ ರಾತ್ರಿ 9:30. ಬಹುಮುಖ ಪ್ರತಿಭೆ ಡಾ ಭೂಮಿಕಾ ವೈಡಿ ಅವರೊಂದಿಗಿನ ಸಂದರ್ಶನವಿದೆ, ಸಂದರ್ಶಕರು ಡಾ ಬಸವರಾಜು ಟಿಎನ್. ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಅದಿತಿ ಬ್ಯಾನರ್ಜಿ ಅವರಿಂದ ಟುಮ್ರಿ ದಾದ್ರಾ ಗಾಯನ ಕಾರ್ಯಕ್ರಮ. ಪುಣೆ ಕೇಂದ್ರದ ಕೊಡುಗೆ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದಿಂದ ರಾತ್ರಿ 10:00. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಿಂದಿ ನಾನ್ ಫಿಲ್ಮಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಸಾಕಷ್ಟು ಹಾಡುಗಳನ್ನ ನೀವು ಈಗಾಗಲೇ ಎಂಜಾಯ್ ಮಾಡಿದ್ದೀರಾ. ಸಾವನ ಘರ ಆಯಾ ಹಾಡನ್ನ ಕೇಳಿದ್ರಿ ಸಂಚೈತಾ ಅವರ ಧ್ವನಿಯಲ್ಲಿ, ಹಾಗೆ ಬಾಬುಲ್ ಸುಪ್ರಿಯೋ ಅವರ ಧ್ವನಿಯಲ್ಲಿ ಕೂಡ ಹಾಡನ್ನ ಕೇಳಿದ್ರಿ. ಸೋಷ್ಟಾ ಹೂ ಉಸ್ಕಾ ದಿಲ್ ಅನ್ನೋಂಥ ಗೀತೆ, ಈಗ ಮುಂದಿನ ಹಾಡು ಭಾಯಿರೆ ಅನ್ನೋಂಥ ಗೀತೆ ಶುಭಾ ಮುದ್ಗಲ್ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 4:22 ಆಗಿದೆ. ಹಿಂದಿ ಹಾಡುಗಳ ಕಾರ್ಯಕ್ರಮ ಇದು. ಶುಭ ಮುದ್ಗಲ್ ಅವರ ಭಾಯಿರೆ ಹಾಡನ್ನ ಕೇಳಿದ್ರಿ. ಮುಂದೆ KG ಯೇಸುದಾಸ್ ಅವರ ಧ್ವನಿಯಲ್ಲಿ ಚಮಕ ಚಮ್ ಹಾಡನ್ನ ಕೇಳೋಣ ಬನ್ನಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಿಂದಿ ಪಾಪ್ ಮತ್ತು ಗಜಲ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಗಜಲ್ ಕುಚ್ ದೂರ್ ಅನ್ನುವಂತ ಈ ಹಾಡನ್ನ ಕೇಳೋಣ ಬನ್ನಿ.

ಒಂದು ಸುಂದರವಾದಂತಹ ಗಜಲ್ ಅನ್ನ ಕೇಳಿದ್ರಿ. ಸುಂದರ ಸಂಜೆಗೆ 4:40 ಆಗ್ತಾ ಇದೆ. ಹಿಂದಿ ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಆಲಿಸುವಂತಹ ಸಮಯ ಇದು. ಹರಿಹರನ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ಯಾ ತುಮೇ ಭಿ ಐಸಾ ಲಗ್ತಾ ಹೇ ಹಾಡನ್ನ ಕೇಳಿದ್ರಿ. ಮುಂದೆ ನಿಮ್ಗೋಸ್ಕರ ಪ್ರಸಾರ ಆಗುವಂತಹ ಮತ್ತೊಂದು ಗಜಲ್ ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿರುವಂತಹ ಹಾಡು.

ಹಿಂದಿ ಗಜಲ್ ಅನ್ನ ಕೇಳ್ತಾ ಇದ್ದೀರಾ. 4:46 ಆಗ್ತಾ ಇದೆ. ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರೆ, ಮುಂದೆ ಹರಿಹರನ್ ಅವರ ಧ್ವನಿಯಲ್ಲಿ ಬೀತಿ ಬೀತಿ ಅನ್ನುವಂತ ಗೀತೆ, ಬೀತಿ ಬಾತೆ ಅನ್ನುವಂತ ಹಾಡು ನಿಮಗಾಗಿ ಕೇಳೋಣ ಬನ್ನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಲಾಮತ್ ರಹೇ ತೂ ಸಲಾಮತ್ ಅನ್ನುವಂತಹ ಗೀತೆ ಅದ್ನಾನ್ ಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಗಜಲ್ ಮತ್ತು ಪಾಪ್ ಸಾಂಗ್ಗಳ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನೀವು ಕೂಡ ಸಹಿ ಸಲಾಮತ್ ಅಂದ್ರೆ ಕ್ಷೇಮವಾಗಿ ಸುರಕ್ಷಿತವಾಗಿ ಆರಾಮವಾಗಿರಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಾನು ಕೂಡ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿದೆ 5:09:09. ನೀವು ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈ ನಾನ್ ಸ್ಟಾಪ್ ಸಂಜೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಒಂದರ ಹಿಂದೆ ಒಂದರ ಮತ್ತೊಂದು ಒಂದು ಕೇಳ್ತಾ ಸಾಗೋಣ. ನಾನು ನಿಮ್ಮ ಜೊತೆಯಾಗಿರೋದು ಭವ್ಯ ಗಿರೀಶ್.

ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಇವತ್ತಿನ ಈ ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಕೆಲಸದ ಒತ್ತಡ, ಟ್ರಾಫಿಕ್, ಮನೆಯ ಜವಾಬ್ದಾರಿಗಳು ಇವೆಲ್ಲದರ ನಡುವೆ ನಾವು ದಿನವಿಡೀ ಓಡ್ತಾ ಇರ್ತೇವೆ. ಆದರೆ ಒಂದು ಕ್ಷಣ ನಿಂತು ಯೋಚಿಸಿ ನೋಡಿ, ಇಂದು ನಿಮ್ಮನ್ನು ನಗಿಸಿದ ಒಂದು ಸಣ್ಣ ಘಟನೆ ಯಾವುದು ಅಂತ. ಕೆಲವೊಮ್ಮೆ ಅದು ಮಗುವಿನ ಮುದ್ದ ನಗು ಆಗಿರಬಹುದು, ಅಮ್ಮ ಮಾಡಿದ ಒಂದು ಕಪ್ ಚಹಾ ಆಗಿರಬಹುದು, ಅಥವಾ ಬಹಳ ದಿನಗಳ ನಂತರ ಬಂದ ಸ್ನೇಹಿತರ ಕರೆ ಇರಬಹುದು, ಅಥವಾ ಮಳೆ ಬಿದ್ದಾಗ ಮಣ್ಣಿನ ಸುವಾಸನೆ ಇರಬಹುದು. ಇವೆಲ್ಲವೂ ಚಿಕ್ಕ ವಿಷಯಗಳೇ, ಆದರೆ ಆ ಚಿಕ್ಕ ಕ್ಷಣಗಳೇ ನಮ್ಮ ಜೀವನವನ್ನು ಸುಂದರವಾಗಿಸ್ತವೆ. ಇವತ್ತಿನ ನಮ್ಮ ಮಾತುಕತೆ ಈ ಚಿಕ್ಕ ಸಂತೋಷ ದೊಡ್ಡ ನಗು. ಇಂತಹ ವಿಷಯ ನಿಮ್ಮ ಮನೆಯಲ್ಲಿ ನಡೆದಂತಹ, ಇಂಥ ನಿಮಗೆ ನಗು ತರಿಸಿದಂಥ ಇವತ್ತಿನ ಒಂದು ಸಂಗತಿಯ ಬಗ್ಗೆ ನಮಗೆ ವಾಟ್ಸಪ್ ಮಾಡಿ, ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸಮಯ ಆಗಿದೆ 5:26. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಸ್. ಇವತ್ತಿನ ನಮ್ಮ ಮಾತುಕತೆ ಯಾವ್ದ್ರ ಬಗ್ಗೆ ನಡೀತಾ ಇತ್ತು ಅಂದ್ರೆ, ಒಂದು ಚಿಕ್ಕ ಸಂತೋಷ ದೊಡ್ಡ ನಗು. ಎಂತಹ ಚಿಕ್ಕ ಸಂತೋಷ?

612 ಕಿಲೋಹರ್ಟ್ಸ್ಗಳು, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಈಗ ಸಮಯ 5:30:19. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆ ಮದರ್ ಪ್ರಾಮಿಸ್ ಚಿತ್ರದ್ದು, ವೃಂದಗಾನದಲ್ಲಿದೆ. ದಾಲಿ ಧನಂಜಯ ಅವರ ಗೀತರಚನೆಗೆ ನವನೀತ್ ಶ್ಯಾಮ್ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ತೀರ್ಥರೂಪ ತಂದೆಯವರಿಗೆ ಚಿತ್ರದ್ದು. ಕಪಿಲ್ ಕಪಿಲನ್ ಅವರ ಧ್ವನಿಯಲ್ಲಿದೆ. ರಾಮೀನಹಳ್ಳಿ ಜಗನ್ನಾಥ್ ಅವರ ಗೀತ ರಚನೆಗೆ ಜೋ ಕೋಸ್ತಾ ಸಂಗೀತ ನೀಡಿದ್ದಾರೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ. ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿದೆ ಯುವ ಚಿತ್ರದ ಒಂದು ಗೀತೆ.

0: ಮಾಡಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ರಕ್ಕಿ ಚಿತ್ರದ ಒಂದು ಗೀತೆ ಜಸ್ಕಿರಣ್ ಸಿಂಗ್ ಅವರ ಧ್ವನಿಯಲ್ಲಿದೆ. ಅರಸು ಅಂತಾರ್ ಅವರ ಗೀತರಚನೆಗೆ ಲೋಕಿ ತವಸ್ಯ ಸಂಗೀತ ನೀಡಿದ್ದಾರೆ.

0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:03.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಾನು ನಿಮ್ಮ

0: ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಹೊರತಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

0: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
1: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದ್ರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
2: ಕುಂತಲ್ಲು ನೀನೇನೆ, ನಿಂತಲ್ಲು ನೀನೇನೆ, ಎಲ್ಲೆಲ್ಲು ನೀನೇ ಕಾಡುವೆ.
3: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ಕರೆಯೋದು?
4: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
3: ನೀನು, ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನ್ ಅಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸೋ.
5: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
3: ನಮ್ ದೇವ್ರ ಸತ್ಯ ನಂಗೆ ಗೊತ್ತಿಲ್ವಾ, ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬಂತು ಅಂದ್ರೆ ಟೆನ್ಷನ್, ರಿಸಲ್ಟ್ ಬರುತ್ತೆ ಅಂದ್ರೆ ಡಿಪ್ರೆಷನ್, ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
6: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ,
7: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
8: ಸಂಗೀತ ನಿರ್ದೇಶಕರು,
9: ಹಿನ್ನೆಲೆ ಗಾಯಕರು,
8: ಚಿತ್ರ ಸಾಹಿತಿಗಳು,
9: ವಾದ್ಯ ಸಂಗೀತಗಾರರು,
8: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
9: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
8: ನಮ್ಮ ವಾಣಿ ಆಕಾಶವಾಣಿ.
0: ಆಕಾಶವಾಣಿ ಬೆಂಗಳೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
10: This is Akashvani, the news read by Valsa Williams. The CJP has withdrawn its agitation after the government agreed to its demands. Union ministers JP Nadda and Dr. Jitendra Singh today held the third round of discussion with the CJP delegation, focusing on its demands for reforms in the examination system and measures to prevent paper leaks. Later, in a joint press conference with the CJP delegation in New Delhi, Mr. Nadda said during the meeting the government agreed to the demands of the CJP that no action should be taken against the protesters and no FIRs should be filed against them.
11: सबसे पहली बात तो ये है कि कोई भी एक्शन FIR न हो, और अगर है तो वो विड्रॉ हो, और उसको विड्रॉ करने की बात कोई भी एक्शन नहीं होगा. इस बात को सरकार ने स्वीकारा है जो प्रोटेस्टर्स के साथ प्रोटेस्ट के दौरान हुआ है. उसी तरीके से फ्यूचर में भी जो ऑर्गेनाइजर्स हैं और प्रोटेस्टर्स हैं उनका इस एक्टिविटी के लिए कोई भी उन पर आगे केस नहीं होगा, इस बात को हम लोगों ने माना है.
10: CJP's chief spokesperson Sarav Das announced to withdraw the agitation in good faith, expressing hope that the agreed upon terms will be executed within the agreed upon timelines. Earlier today, Union Education Minister Dharmendra Pradhan resigned and tendered his resignation to Prime Minister Narendra Modi. In a social media post, Mr. Pradhan said he was pained by the prevailing situation during the past 10 days following students' protest. He said it was not a matter of prestige for him. He said he had taken into account the situation at Jantar Mantar in New Delhi as well as the situation across the country. Mr. Pradhan said that service to the nation is the highest priority of his life and he will remain forever dedicated to it. Uttar Pradesh Chief Minister Yogi Adityanath launched a sharp attack on the Congress and the Samajwadi Party, saying that the paper leak mafia is the legacy of these very parties. He asserted that there are only two places for those who play with the future of students, jail or hell. The Chief Minister was addressing a public gathering today after inaugurating and laying the foundation stone of 125 development projects worth more than 489 crore rupees for the Fatehpur Sadar and Ayasha Assembly constituencies. The Delhi Metro Rail Corporation has informed that entry gates for Rajiv Chowk, Mandi House, Janpath and Central Secretariat Metro stations are now open. Meanwhile, Delhi police has advised citizens to avoid travelling towards the New Delhi area due to heavy crowds and high traffic congestion observed across the district. Sharing an advisory, the police directed commuters to use alternative routes to prevent delays and ensure a hassle-free journey. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. tomorrow. It will be the 136th episode of the monthly radio program. The program will be broadcast across the entire Akashwani and Doordarshan network, the AIR news website and the News on AIR mobile app. President Draupadi Murmu has concluded her state visit to Romania and departed for New Delhi this afternoon. Romania was the final leg of the president's three-nation state visit, which also included Moldova and North Macedonia. In Romania, the president held wide-ranging discussions with her Romanian counterpart, President Nicosor Dan, aimed at strengthening bilateral cooperation across trade, investment, defense, digital technology, education, renewable energy and culture. The flood situation in Assam remains critical, with over 1.15 lakh people taking shelter in relief camps. Shivasagar, Charaideo and Jorhat are the worst affected districts. 14 more flood-related deaths have been reported, taking the state's flood death toll to 61. Prime Minister Narendra Modi today held a telephonic conversation with Assam Chief Minister Hemanta Biswa Sarma and reviewed the flood situation in the state. In Gujarat, rescue and relief operations are underway on a war footing following heavy rainfall across the state. Severe monsoon conditions continue in the state, with heavy rainfall lashing several parts of the state. In men's cricket, India were 217 for 5 in 19.5 overs against host Zimbabwe in the second T20 international in Harare when reports last came in. And with that, we end this news bulletin.

ಆಕಾಶವಾಣಿ ಬೆಂಗಳೂರು, ಸಮಯ 6:10:12. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಬಸವರಾಜ್ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದನು

ಉಳಿಸುವಿಕೆಯ ಪಾತ್ರ ಈ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಲಿದ್ದೀರಿ. ಇಂದು ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿಬರಲಿದೆ. ರಾತ್ರಿ 8:30 ಸಿರಿಗಂಧ ಚಿತ್ರಗೀತೆಗಳನ್ನು ಕೇಳಬಹುದು. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ಯುವವಾಣಿ ಬಹುಮುಖ ಪ್ರತಿಭೆ ಡಾ ಭೂಮಿಕಾ ವೈಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಬಸವರಾಜ್ ಚಿಎನ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಅದಿತಿ ಬ್ಯಾನರ್ಜಿ ಅವರಿಂದ ಠುಮ್ರಿ ದಾತ್ರ ಗಾಯನ ಕೇಳಲಿದ್ದೀರಿ. ಆಕಾಶವಾಣಿ ಪುಣೆ ಕೇಂದ್ರದ ಕೊಡುಗೆ.

0: ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 10:55 ಮೂಡಿಬರಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಹಾಗೂ ರಾತ್ರಿ 8:00 ಮರು ಪ್ರಸಾರವಾಗಲಿದೆ. ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್, ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಮತ್ತು ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಇನ್ನುಳಿದಂತೆ ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಡಾ ಪಿ ಶಿವರಾಜು ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳು. 7:15 ಜಯವಂತ್ ಕೋರ್ಪಡೆ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಿಗ್ಗೆ 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05 ಗೀತ ಪಲ್ಲವ, ಚಿತ್ರಗೀತೆಗಳು. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಾರೆ ಪಲ್ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಆರೋಗ್ಯ ಸಂಚಿಕೆ, ಹೆಪಟೈಟಿಸ್ ಅಥವಾ ಕಾಮಲೆ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಹಾಗೂ ದೃಷ್ಟಿದೋಷಗಳು, ಈ ಕುರಿತು ಡಾ ವಸಂತ ಪೈ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಸ್ಟಾರ್ಟ್ಅಪ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:15 ಇನ್ನು ಮುಂದೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೂಡಿಬರಲಿದೆ. 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ.

0: ಇಲಾಖೆಯ ಪ್ರಕಟಣೆ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು, ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜಿವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜಿವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ವ ಅಂತ ತೆಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಇದ್ಯಾವುದಪ್ಪ ಅಬ್ಬು ತಾವು ತೆಗೋ ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ದರು ನಮ್ಮ ಅಕ್ಕದ್ರಲ್ಲಿ. ಧ್ರುವನ್ ಪಾರ್ಟ್ನಲ್ಲಿ ತಮಿಳ್ ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತೊಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತೊಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರಗಿರ ಬರಬಾರ್ದ ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಒದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕನಿಗೆ ಎರಡನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಲೀಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕೊಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವ್ರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯ್ತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ನಾಟಕಕ್ಕೆ ತಯಾರಿ. ಆದ್ದರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೇ ಮಾಡ್ತಾ ಇದ್ದಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳು ಶುರು ಮಾಡಿಕೊಂಡು. ಸಂತೋಷದ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲೇ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಮೇಕಪ್ ಮಾಡಿಕೊಂಡು ಹೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯ ಪ್ರಕಾಶನ ಸಂಬದ್ಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನ ವಿಹಿತ. ಜಮ್ಮುಕಾಶ್ಮೀರೇ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋ

0: ಗುರುದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಅಸಮ ರಾಜ್ಯೆ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ ಏಕಷಷ್ಠಿಃ ಜಾತಾ, ಯತ್ರ ಏಕಲಕ್ಷತೋಪ್ಯಧಿಕಾಃ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಪ್ರಧಾನಮಂತ್ರಿಣಾ ಶ್ರೀಮೋದಿನ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಂ. ಭಾರತೀಯ ಸ್ಕ್ವಾಸ್ ಕ್ರೀಡಿಕಾ ಅನಾಹತ ಸಿಂಹ ಐತಿಹ್ಯಂ ವಿರೀಚ್ಯ ಜೂನಿಯರ್ ಸ್ಕ್ವಾಸ್ ಚಾಂಪಿಯನ್ಶಿಪ್ ಶೃಂಖಲಾಯಾಃ ಮಹಿಳಾ ಏಕಲ ನಿರ್ಣಾಯಕ ದ್ವಂದ್ವೇ ಸ್ವೀಯ ಸ್ಥಾನಂ ರಕ್ಷಿತವತಿ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ ಜಿಂಬಾಂಬೆ ದೇಶಯೋಃ ಮಧ್ಯೆ 20-20 ಅಂತಾರಾಷ್ಟ್ರೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾ ಅದ್ಯ ಹರಾರೆ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೆ ನರೇಂದ್ರ ಮೋದಿನೆ ಸ್ವತ್ಯಾಗಪತ್ರಂ ಪ್ರದತ್ತಂ. ಸಾಮಾಜಿಕ ಅಂತರ್ಜಾಲೀಯ ಸಂದೇಶ ಶ್ರೀ ಪ್ರಧಾನೇನ ನಿಗದಿತಂ ಯತ್ ಗತ ದಶ ದಿವಸೇಷು ಪ್ರಚಲ್ಯಮಾಣಾನಾಂ ಸ್ಥಿತಿಮಾಲಕ್ಷ್ಯ ತೇನ ಮಂತ್ರಿ ಪದಮಿದಂ ತ್ಯಕ್ತಂ. ಛಾತ್ರಾಣಾಂ ಪ್ರದರ್ಶನ ಪುರಸ್ಸರಂ ಸುರಕ್ಷಾಸ್ಥಿತಿಂ ಚ ಮನಸಿ ನಿಧಾಯ ಶಿಕ್ಷಾ ಮಂತ್ರಿಣಾ ತ್ಯಾಗಪತ್ರಂ ಪ್ರದತ್ತಂ. ತೇನ ಪ್ರತಿಪಾದಿತಂ ಯತ್ ನವದಿಲ್ಯಾಂ ಜಂತರ ಮಂತರ ಸ್ಥಳೆ ಅಶೇಷೆ ದೇಶೆ ಹಿ ಪರಿಸ್ಥಿತಿಂ ಆಲಕ್ಷ್ಯ ತ್ಯಾಗಪತ್ರಮಿದಂ ಪ್ರದತ್ತಂ. ತೇನ ಪ್ರಧಾನೇನ ಪ್ರೋಕ್ತಂ ಯತ್ ತೇನ ಪ್ರಧಾನಮಂತ್ರಿಣಃ ವಿಶ್ವಾಸಂ ಸಹಯೋಗಂ ಚ ಸಮ್ಮಾನಿತಂ. ತೇನ ಭಣಿತಂ ಯತ್ ದೇಶಸ್ಯ ಸೇವಾ ಏವ ತಸ್ಯ ಸರ್ವೋಚ್ಚ ಪ್ರಾಥಮಿಕತಾ ವಿದ್ಯತೆ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯಾ ಪ್ರಕಾಶನ ಸಂಬಂಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ನಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನಾ ವಿಹಿತಾ. ನ್ಯಾಯಾಲಯೇನ ನಿರ್ದಿಷ್ಟಂ ಯತ್ ಆರೋಪ ಪತ್ರಾಣಾಂ ನಾಮಾಂಕನಸ್ಯ ತ್ರಿಮಾಸಾಭ್ಯಂತರೆ ತೇಷಾಂ ಪ್ರಕರಣಾನಾಂ ನಿವಾರಣಂ ಭವಿತವ್ಯಮೇವ. ಜಮ್ಮುಕಾಶ್ಮೀರೆ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಕಾಶ್ಮೀರಸ್ಯ ಸಂಭಾಗೀಯ ಆಯುಕ್ತೇನ ಅಂಶುಲಗರ್ಗೇಣ ಆಕಾಶವಾಣ್ಯಾ ಸಹ ವಾರ್ತಾಲಾಪೇ ಸೂಚಿತಂ ಯತ್ ಬಾಲ್ಟಾಲ್ ಪಹಲ್ಗಾಮ್ ಮಾರ್ಗಯೋಃ ಯಾತ್ರಾ ಪುನಃ ಸಮಾರಬ್ಧಾಸ್ತಿ. ಅತ್ರಾಂತರೆ 79,200+ ಯಾವತ್ ತೀರ್ಥಯಾತ್ರಿಣಾಂ ಸಮೂಹಃ ಅದ್ಯ ಪ್ರಾತಃ ಭಗವತಿ ನಗರ ಯಾತ್ರಿನಿವಾಸ ಜಮ್ಮುತಃ ಪ್ರಸ್ಥಿತಃ. ಅಸಮ ರಾಜ್ಯ ಜಲಪ್ರಲಯೆ 15,000+ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಶಿವಸಾಗರ್ ಚರಾಯಿದೇವ್ ಜೋರ್ಹಾಟ್ ಚ ಇತ್ಯೆತ್ತೆ ಸರ್ವಾಧಿಕ ಪ್ರಭಾವಿತಾನಿ ಮಂಡಲಾನಿ ಸಂತಿ. ಜಲಪ್ಲಾವನೇನ ಇತೋಪಿ 14 ಮೃತ್ಯುಃ ಸೂಚನಾಸ್ತಿ. ಯೇನ ರಾಜ್ಯಸ್ಯ ಜಲಪ್ಲಾವನೇನ ಮೃತಕಾನಾಂ ಸಂಖ್ಯಾ 61 ಜಾತಾ. ದಿಖೌ ದಿಶಾಂಗ ಧನಸಿರಿ ಚ ನದ್ಯಃ ಆಪತ್ರೇಖಾಯಾಃ ಉಪರಿ ನಿರಂತರಂ ಪ್ರವಹಂತಿ. ಯೇನ ಸ್ಥಿತಿಃ ಇತೋಪಿ ಹಾನಿಪ್ರದಾ ಅಭವತ್. ಆಪತ್ ಪ್ರತಿಕ್ರಿಯಾ ದಲಾನಿ ಮಂಡಲ ಅಧಿಕಾರಿಣಃ ಚ ಸಹಾಯೋದ್ಧಾರ ಕಾರ್ಯೆ ಸಂಲಗ್ನಾಃ ಸಂತಿ. ಪ್ರಭಾವಿತ ಕ್ಷೇತ್ರಾಣಾಂ ನಿಕಟತಯಾ ನಿರೀಕ್ಷಣಂ ಚ ಕುರ್ವಂತಃ ಸಂತಿ. ಉಪಶಮನ ಉದ್ಧಾರ ಕಾರ್ಯಾಣಿ ಚ ಪ್ರಚಲಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿಣಾ ಹಿಮಂತಾ ಬಿಶ್ವಾಸರ್ಮಣಾ ಸಹ ದೂರಭಾಷ ಮಾಧ್ಯಮೇನ ವಾರ್ತಾಲಾಪಂ ಕೃತ್ವಾ ರಾಜ್ಯಸ್ಯ ಜಲಪ್ರಲಯಸ್ಯ ಸ್ಥಿತಿಂ ಸಮೀಕ್ಷಿತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೆ ಶ್ರೀ ಸರ್ಮಾ ಅವದತ್ ಯತ್ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ವರ್ತಮಾನಸ್ಯ ಸಹಾಯೋದ್ಧಾರ ಕಾರ್ಯಸ್ಯ ಪುನರ್ವಸನಸ್ಯ ಪುನರ್ನಿರ್ಮಾಣಸ್ಯ ಚ ಪ್ರಯತ್ನಾನಾಂ ಸಮರ್ಥನಾಯ ಕೇಂದ್ರ ಸರ್ವಕಾರಸ್ಯ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಮಿತಿ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮು ಇತ್ಯೇಷಾ ರೋಮಾನಿಯಾ ದೇಶೆ ಭಾರತೀಯ ಸಮುದಾಯಸ್ಯ ಯೋಗದಾನಸ್ಯ ಪ್ರಶಂಸಾಂ ಅಕರೋತ್. ತೇ ಉಭಯೋಃ ದೇಶಯೋಃ ಮಧ್ಯೆ ವರ್ಧಮಾನಸ್ಯ ಸಹಭಾಗಿತ್ವಸ್ಯ ಮಹತ್ವಪೂರ್ಣಾಃ ಸ್ತಂಭಾಃ ಇತಿ ಉಕ್ತವತಿ. ರೋಮಾನಿಯಾ ದೇಶಸ್ಯ ಆಧಿಕಾರಿಕ ಯಾತ್ರಾಯಾಃ ಸಮಾಪನ ದಿನೆ ಬುಖಾರೆಸ್ಟ್ ನಗರೆ ಭಾರತೀಯ ಸಮುದಾಯಸ್ಯ ಕೃತೆ ಆಯೋಜಿತೆ ಸಮಾರೋಹೆ ಸಂಬೋಧಯಂತಿ ರಾಷ್ಟ್ರಪತಿಃ ಅವದತ್ ಯತ್ ವಿದೇಶೇಷು ನಿವಸಂತಃ ಭಾರತೀಯಾಃ ಸ್ವಮಾತೃಭೂಮ್ಯಾ ಸಹ ದೃಢತಯಾ ಸಂಬದ್ಧಾಃ ಸಂತಿ. ತಥಾ ಚ ಪ್ರತ್ಯೇಕಃ ಭಾರತೀಯಃ ಸ್ವಸ್ಯ ಉಪಲಬ್ಧಿಭಿಃ ಸಮರ್ಪಣೇನ ಚ ಗರ್ವಾನುಭವಂ ಕಾರಯತಿ.
1: भारत रोमानिया संबंधों का सबसे महत्वपूर्ण आधार है हमारे लोगों के बीच आत्मीय संबंध। ये देखकर मुझे प्रसन्नता है कि भारतीय प्रवासी समुदाय एकजुट होकर रोमानिया में भारत की सांस्कृतिक विरासत को जीवंत बनाए। भारतीय आईटी इंजीनियरिंग स्कॉलर रिसर्चर हेल्थ केयर प्रोफेशनल तथा विद्यार्थियों की नई पीढ़ी अब रोमानिया को अपना घर बना रहे हैं। रोमानिया की अर्थव्यवस्था और समाज में अपना योगदान तथा यहाँ भारतीय संस्कृति और

0: लोग के प्रसार के लिए आपके प्रयास आपको भारत का सच्चा प्रतिनिधि बनाते हैं।
1: राष्ट्रपतिः अवदत् यत् रोमानिया देशस्य राष्ट्रपतिना निकुसोर डैन इत्यनेन अन्यैः नेतृभिः च सह तस्याः संवादः द्वैपाक्षिक सम्बन्धान् नूतनौन्नत्यं प्रतिनेतुं प्रतिबद्धतां प्रतिबिम्बयति। सा अवोचत् यत् भारत रोमानिया देशयोः मध्ये व्यापारः, रक्षा, पुनर्नवीकरणीय ऊर्जा, डिजिटल प्रौद्योगिकी, शिक्षानुसन्धान, स्वास्थ्य सेवा, विज्ञान प्रौद्योगिकी, कृत्रिम बुद्धिमत्ता, नवान्वेषणम्, उन्नत विनिर्माणम् इत्यादिषु क्षेत्रेषु सहकारः विस्तारितः अस्ति। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीयतन्त्रांशे अपि उपलब्धो भविष्यति। प्रधानमन्त्री नरेन्द्र मोदी श्वः प्रातः 11 आकाशवाणीतः मन की बात इति कार्यक्रमे स्वीयं मनोगतं प्रकटयिष्यति। मासिकस्यास्य आकाशवाणी कार्यक्रमस्य एतत् 36th संस्करणं भविष्यति। आकाशवाण्याः, दूरदर्शनस्य च सर्वाभिः वाहिनीभिः अस्य कार्यक्रमस्य प्रसारणं भविष्यति। अयं हि कार्यक्रमः आकाशवाणी वार्ता विभागस्य अन्तर्जालपटले www.newsonair.gov.in इत्यत्र अपि च न्यूज ऑन एआईआर इति चलदूरभाषीय तन्त्रांशे अपि उपलब्धः भविष्यति। आकाशवाणी, दूरदर्शन वार्ता, प्रधानमन्त्री कार्यालय, सूचना प्रसारण कार्यालयानां यूट्यूब वाहिनीभिः अपि अस्य कार्यक्रमस्य साक्षात् प्रसारणं भविष्यति। हिन्दी भाषायां प्रसारणस्य पश्चात् अस्य कार्यक्रमस्य प्रसारणं आकाशवाण्याः क्षेत्रीय भाषासु अपि भविष्यति। उपराष्ट्रपतिः सीपी राधाकृष्णनवर्यः अद्य अधोरेखितवान् यत् प्रतिदिनं, प्रतिहोरा, प्रतिनिमेषं, प्रतिपलं च सदने व्यतीतं लोकतन्त्रस्य सुदृढीकरणाय उपयोक्तव्यम्। राधाकृष्णनवर्यः नवदेहली नगरे राज्यसभायाः नवनिर्वाचितानां, नामांकितानां च सदस्यानां कृते द्विदिवसीय अभिमुखीकरण प्रशिक्षण कार्यक्रमस्योद्घाटन समारोहं सम्बोधयनासीत्। सः अवदत् यत् वादविवादाः, चर्चाः च सर्वदैव निर्णायकस्तरे एव नेतव्यम्। गुजरात राज्ये प्रचंड वृष्ट्यानन्तरं युद्धस्तरे उद्धार कार्याणि, सहायोद्धार कार्याणि च प्रचलन्ति। गत चतुर्विंशति होरासु राज्यस्य 65% यावत् उपमण्डलेषु वृष्टिः अभवत्। राज्य उद्धार कार्य आयुक्तेन 5 मृत्योः पुष्टीकृतम्। अद्यावधि प्रायः 40,000+ जनाः मोचिताः सन्ति। उत्तर गुजराते, मध्य गुजराते च वृष्टेः अनन्तरं सेनायाः एनडीआरएफ इत्यस्य च 17 एसडीआरएफ इत्यस्य 32 च उद्धार कार्ये, साहाय्योद्धार कार्ये च सम्मिलितानि सन्ति। राज्यस्य वर्तमान स्थितिं विचार्य राज्यस्य मुख्यमंत्री भूपेन्द्र पटेलः गांधीनगरे उच्चस्तरीय समीक्षा सभाम् आयोजितवान्। दिल्ल्यारक्षिबलेन नागरिकान् नवदिल्ली क्षेत्रं प्रति यात्रां न कर्तुं सूचितमस्ति। सम्पूर्णे मण्डले अत्यधिक जनसमूहः, अत्यधिकः यातायात संकटश्च दृश्यते। परामर्शं विनिमयीकुर्वता आरक्षिबलेन यात्रिणः विलम्बं निवारयितुं, बाधामुक्तं यात्रां सुनिश्चेतुं च वैकल्पिक मार्गान् उपयोक्तुं निर्दिष्टम्। भारतीय स्क्वैश क्रीडिका अनाहत सिंहः ऐतिह्यं विरिच्य जूनियर स्क्वैश चैम्पियनशिप श्रृंखलायाः महिला एकल निर्णायक द्वन्द्वे स्वीय स्थानं रक्षितवती। अन्ते क्रिकेट क्रीडायां, पुरुष क्रिकेट क्रीडा श्रृंखलायां भारत जिम्बाब्वे देशयोः मध्ये 20-20 अन्ताराष्ट्रिय श्रृंखलायाः द्वितीया स्पर्धा अद्य हरारे नगरे प्रचलति। भारतेन जिम्बाब्वे देशस्य सम्मुखे 20+200 धावनांकानां लक्ष्यम् उपस्थापितम् इति वार्ताः।
2: ಆಕಾಶವಾಣಿ ಸಮಯ 6:05 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ.
3: ಪರಿಸರ ಸಂರಕ್ಷಣೆಯಲ್ಲಿ ಖಾಸಗಿ ಅರಣ್ಯಗಳ ಪಾತ್ರ. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಪರಿಸರ ಮಾಲಿನ್ಯ ಇಂದು ತುಂಬಾ ಗಂಭೀರ ಸ್ವರೂಪ ತಾಳುತ್ತಿದೆ. ನಮ್ಮ ಮುಂದಿನ ಪೀಳಿಗೆಯ ಅಭ್ಯುದಯಕ್ಕಾಗಿ ಪರಿಸರ ಸಂರಕ್ಷಣೆ ಅಗತ್ಯ ಎಂಬುದು ಮನವರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಚಿಕ್ಕ ಗುಂಪುಗಳು ಅಥವಾ ಕೆಲ ವ್ಯಕ್ತಿಗಳು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವುದು ಆಶಾದಾಯಕ ಎನಿಸುತ್ತದೆ. ಈ ಹಿಂದೆ ಕೇವಲ ರಸ್ತೆಗಳ ಇಕ್ಕೆಲಗಳಲ್ಲಿ ಸ್ಥಾನ ಪಡೆದಿದ್ದ ಮರ ಬೆಳೆಸುವ ಕಾರ್ಯವು ಇಂದು ಇತರೆ ಸ್ಥಳಗಳಿಗೂ ವರ್ಗಾವಣೆಗೊಂಡಿದೆ. ಸಾಮಾನ್ಯವಾಗಿ ರಸ್ತೆ ಇಕ್ಕೆಲಗಳಲ್ಲಿ ಬೆಳೆಸಿದ ಮರಗಳು ವಿದ್ಯುತ್ ತಂತಿಗೆ ತಗುಲುತ್ತವೆ ಎಂದೋ ಅಥವಾ ರಸ್ತೆಗೆ ತೊಂದರೆಯಾಗುತ್ತಿವೆ ಎಂದೋ ಬೇರೆ ಬೇರೆ ಕಾರಣಗಳಿಗೆ ಕಡಿದು ಹಾಕಲಾಗುತ್ತದೆ. ಈಗ ರಸ್ತೆ ಇಕ್ಕೆಲ ಹೊರತುಪಡಿಸಿ ಎಲ್ಲೆಲ್ಲಿ ಮರಗಳನ್ನು ಬೆಳೆಸಲು ಅವಕಾಶ ಇದೆಯೋ ಅಲ್ಲೆಲ್ಲ ಮರಗಳನ್ನು ಬೆಳೆಸಲು ಮುಂದಾಗಿರುವುದರಿಂದ ಮರಗಳು ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ. ಇದೆಲ್ಲದರ ಜೊತೆಗೆ ಕೆಲ ವ್ಯಕ್ತಿಗಳು ತಮ್ಮ ಖಾಸಗಿ ಜಮೀನಿನಲ್ಲಿ ಮರಗಳನ್ನು ಬೆಳೆಸುತ್ತಿರುವುದು ಸ್ವಾಗತಾರ್ಹ ಎನಿಸುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಈ ಕಾರ್ಯ ಸ್ತುತ್ಯಾರ್ಹ. ಆದರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಈ ಕಾರ್ಯ ಅಷ್ಟೊಂದು ಪ್ರಚಲಿತದಲ್ಲಿಲ್ಲ. ಕರ್ನಾಟಕದಲ್ಲಿ ಕೃಷಿ ಜಮೀನಿನಲ್ಲಿ ಅರಣ್ಯ ಬೆಳೆಸಿದವರ ಸಂಖ್ಯೆ ಒಂದಂಕಿಯನ್ನೂ ದಾಟಿಲ್ಲ. ಇದಕ್ಕೆ ಕಾರಣಗಳು ಹಲವಾರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡುತ್ತಿರುವ ಉದ್ಯಮಿಗಳು ಅರಣ್ಯ ಕ್ಷೇತ್ರವೂ ಸಹ ಭವಿಷ್ಯದ ಉದ್ಯಮ ಎಂದು ಪರಿಗಣಿಸಿಲ್ಲದಿರುವುದು ನೋವಿನ ಸಂಗತಿ. ಖಾಸಗಿ ಅರಣ್ಯ ಬೆಳೆಸಲು ಇರುವ ಕೆಲ ಕಾನೂನಿನ ತೊಡಕುಗಳು ಸಹ ಅವರು ಈ ಕ್ಷೇತ್ರದಿಂದ ದೂರ ಉಳಿಯಲು ಕಾರಣವಾಗಿರಬಹುದು. ಭಾರತದ ಸಂವಿಧಾನದ ಪ್ರಕಾರ ಅರಣ್ಯಗಳ ವಿಷಯವು ಸಮವರ್ತಿ ಪಟ್ಟಿಯಲ್ಲಿದೆ. ಅರಣ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುವಲ್ಲಿ ಮತ್ತು ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಹಮತದ ತಾತ್ವಿಕ ಹಾಗೂ ತಾಂತ್ರಿಕ ಒಪ್ಪಿಗೆ ನೀಡಬೇಕಾಗಿರುವುದು ಅನಿವಾರ್ಯವಾಗಿದೆ. ಖಾಸಗಿ ಜಮೀನಿನಲ್ಲಿ ಅರಣ್ಯ ಬೆಳೆಸುವುದರಿಂದ ಅನೇಕ ಪ್ರಯೋಜನಗಳಿವೆ. ಅರಣ್ಯಗಳು ಮೋಡಗಳನ್ನು ಸೆಳೆಯುತ್ತವೆ ಮತ್ತು ಕಾಲಕಾಲಕ್ಕೆ ಮಳೆಯಾಗುವಂತೆ ಮಾಡುತ್ತವೆ. ಅರಣ್ಯಗಳು ವಿವಿಧ ಜೀವಿಗಳಿಗೆ ಜೀವನ ಸರಿಯಾಗಿವೆ. ಅನೇಕ ಕಾಡು ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿವೆ. ಇದರಿಂದ ಅಲ್ಲಲ್ಲಿ ಕಾಡು ಪ್ರಾಣಿಗಳಿಗೆ ಆಸರೆ ದೊರೆಯುತ್ತದೆ. ಕಾಡು ಪ್ರಾಣಿಗಳು ನಾಡಿಗೆ ಬರುವ ಹಾಗೂ ಮಾನವ ಸೇರಿದಂತೆ ಇನ್ನಿತರೆ ಜೀವಿಗಳಿಗೆ ತೊಂದರೆ ಕೊಡುವುದು ತಪ್ಪುತ್ತದೆ. ಅಲ್ಲಲ್ಲಿ ಖಾಸಗಿ ಅರಣ್ಯಗಳನ್ನು ಬೆಳೆಸುವುದರಿಂದ ಬರವನ್ನು ಹಿಮ್ಮೆಟ್ಟಿಸಬಹುದು, ಜೈವಿಕ ಸಂರಕ್ಷಣೆಗೆ ಕೊಡುಗೆ ನೀಡಬಹುದು. ಅರಣ್ಯಗಳನ್ನು ಬೆಳೆಸುವುದರಿಂದ ಕೈಗಾರಿಕೆ ಅಥವಾ ಗಣಿಗಾರಿಕೆಗಳಂತಹ ಪರಿಸರ ಮಾರಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದು. ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಮೀನಿನಲ್ಲಿ ಅರಣ್ಯ ಬೆಳೆಸಲು ಕಾನೂನಿನ ಅನುಮತಿ ಅಗತ್ಯವಿಲ್ಲ. ಆದರೆ ಅರಣ್ಯ ಬೆಳೆಸಿದ ನಂತರ ಅದರ ಉತ್ಪನ್ನಗಳನ್ನು ಮಾರಾಟ ಹಾಗೂ ಇತರೆ ಅಂಶಗಳ ವಿಲೇವಾರಿಗೆ ಸರ್ಕಾರದ ಅನುಮತಿಯ ಅಗತ್ಯವಿದೆ. ಈ ಅಂಶವು ಸದ್ಯಕ್ಕೆ ವ್ಯಕ್ತಿಗಳು ಖಾಸಗಿ ಅರಣ್ಯ ಬೆಳೆಸಲು ಹಿಂದೇಟು ಹಾಕುವಂತೆ ಮಾಡಿದೆ. ಕೈಗಾರಿಕೆ, ಶಿಕ್ಷಣ ಅಥವಾ ಇನ್ನಿತರೆ ಕ್ಷೇತ್ರಗಳಲ್ಲಿ ಸ್ವಾಯತ್ತ ಸಂಸ್ಥೆಗಳನ್ನು ಸ್ಥಾಪಿಸುವಂತೆ, ಅರಣ್ಯ ಕ್ಷೇತ್ರದಲ್ಲೂ ಸ್ವಾಯತ್ತ ಅರಣ್ಯ ಸ್ಥಾಪಿಸುವ ಅವಕಾಶ ಇದ್ದರೆ ಉತ್ತಮವಲ್ಲವೇ? ಆ ಮೂಲಕ ಉತ್ತಮ ಭವಿಷ್ಯಕ್ಕಾಗಿ ಖಾಸಗಿ ಅರಣ್ಯಗಳು ಪೂರಕವಾಗಬಹುದು. ಈಗಾಗಲೇ ಅಲ್ಲಲ್ಲಿ ಕೆಲ ವ್ಯಕ್ತಿಗಳು ಲಾಭದ ಉದ್ದೇಶಗಳಿಗಾಗಿ ತೇಗ, ಹೊನ್ನೆ ಮುಂತಾದ ಮರಗಳನ್ನು ಬೆಳೆಸುತ್ತಿದ್ದಾರೆ. ನಿರ್ದಿಷ್ಟ ಅವಧಿಯ ನಂತರ ಈ ಮರಗಳನ್ನು ಕಡಿದು ಮಾರಾಟ ಮಾಡುತ್ತಾರೆ. ಇದರ ಬದಲಿಗೆ ದೀರ್ಘ ಅವಧಿಯವರೆಗೂ ಮರಗಳನ್ನು ಕಾಪಾಡಿಕೊಳ್ಳುವ ಹಾಗೂ ನಿತ್ಯ ಜೀವನ ನಿರ್ವಹಣೆಗಾಗಿ ಮರಗಳ ಉಪ ಉತ್ಪನ್ನಗಳನ್ನು ಬಳಸುವಂತಾದರೆ ಕರ್ನಾಟಕದಲ್ಲೂ ಸಹ ಹಸಿರು ಹೊದಿಕೆ ಹೊದೆಯಬಹುದು. ಅದರಲ್ಲೂ ಉತ್ತರ ಕರ್ನಾಟಕದಂತಹ ಬಯಲು ನಾಡಿನಲ್ಲಿ ಖಾಸಗಿ ಅರಣ್ಯ ಬೆಳೆಸಲು ಸಾಕಷ್ಟು ಅವಕಾಶಗಳಿವೆ. ಬಂಡವಾಳಶಾಹಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡುವಂತೆ ಅರಣ್ಯ ಕ್ಷೇತ್ರದಲ್ಲೂ ಬಂಡವಾಳ ಹೂಡುವ ಮೂಲಕ ಭವಿಷ್ಯಕ್ಕೆ ಪೂರಕವಾದ ಪರಿಸರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡರೆ ಒಳಿತಲ್ಲವೇ?
2: ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
4: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
5: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
4: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
5: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:35.08
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ.

0: ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಬೆಂಗಳೂರು ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಮಂಜುನಾಥ್ ಎಂಬ 39 ವರ್ಷದ ವ್ಯಕ್ತಿಯೊಬ್ಬರು ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜುಲೈ 16ರಂದು ಕಾಣೆಯಾಗಿದ್ದಾರೆ. 5 ಅಡಿ ಎತ್ತರ, ಬಿಳಿ ಮೈಬಣ್ಣ, ಉದ್ದ ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕಾಣೆಯಾಗುವಾಗ ಗುಲಾಬಿ ಬಣ್ಣದ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಕನ್ನಡ, ತೆಲುಗು, ತಮಿಳು ಭಾಷೆ ಬಲ್ಲವರಾಗಿದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜುಲೈ 1ರಂದು ಗುರುವಾರ ರೆಡ್ಡಿ ಎನ್ನುವ 86 ವರ್ಷದ ವೃದ್ಧರೊಬ್ಬರು ಕಾಣೆಯಾಗಿದ್ದಾರೆ. 5.5 ಅಡಿ ಎತ್ತರ, ಬಿಳಿ ಮೈಬಣ್ಣ, ಉದ್ದ ಮಗು, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕಾಣೆಯಾಗುವಾಗ ಬಿಳಿ ಶರ್ಟ್, ಬಿಳಿ ಪ್ಯಾಂಟ್ ಧರಿಸಿದ್ದಾರೆ. ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:36:45. 6:37 ಸರಿಯಾಗಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
7: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
6: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
7: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
6: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
7: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
6: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
7: ಯು ಆರ್ ಅನಂತಮೂರ್ತಿ,
6: ಗಿರೀಶ್ ಕಾರ್ನಾಡ್,
7: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
6: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
7: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
6: ಸಿರಿಗನ್ನಡಂ ಗೆಲ್ಗೆ,
7: ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ

0: ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಶೇಕಡ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14ನೇ ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KRಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಡಾ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನಗಳನ್ನು ಕೇಳಲಿದ್ದೀರಿ. ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಡಾ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಬೀಜ ಹದಗೊಳಿಸುವಿಕೆ, ಸೀಡ್ ಪ್ರೈಮಿಂಗ್, ಇದರ ಪಾತ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸೌಮ್ಯ ಕೆಜೆ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
2: ಸರ್ ನಮಸ್ತೆ. ಸರ್,
1: ಇವತ್ತು ನಮ್ಮ ರೈತರಿಗೆ ಮೈಕ್ರೋಗ್ರೀನ್ಸ್ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಬೀಜ ಹದಗೊಳಿಸುವಿಕೆ, ಸೀಡ್ ಪ್ರೈಮಿಂಗ್ನ ಪಾತ್ರ, ಇದ್ರ ಬಗ್ಗೆನೂ ಹೇಳಬೇಕು. ಮತ್ತೆ ಈ ಒಂದು ಮೈಕ್ರೋಗ್ರೀನ್ಸ್ ನಂಬಿಕೊಂಡು ತಮ್ಮದೇ ಆದ ಒಂದು ಉದ್ಯಮವನ್ನು ಕೂಡ ಆರಂಭಿಸಬಹುದಾ, ಈ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸೌಮ್ಯ ಅವರೇ.
2: ಆಗ್ಲಿ ಸರ್. ಸರ್, ಮೈಕ್ರೋಗ್ರೀನ್ಸ್ ಬಗ್ಗೆ ಈಗಾಗಲೇ ಒಂದು ನಾವು ಮಾತಾಡಿದ್ವಿ. ಮೈಕ್ರೋಗ್ರೀನ್ಸ್ ಅಂದ್ರೆ ಏನು, ಮತ್ತೆ ಅವು ಸ್ಪ್ರೌಟ್ಗಳಿಗಿಂತ ಹೇಗೆ ವಿಭಿನ್ನವಾಗಿದ್ದಾವೆ ಅಂತ.
1: ಹೌದು,
2: ಈ ಮೈಕ್ರೋಗ್ರೀನ್ಸ್ಗಳಂತಂದ್ರೆ ನಮ್ಮ ಕೇಳುಗರ ಮತ್ತೆ ಅವ್ರಿಗೋಸ್ಕರ, ಮೈಕ್ರೋಗ್ರೀನ್ಸ್ಗಳಂತಂದ್ರೆ ಎಳೆಯ ಸಸ್ಯಗಳಾಗಿದ್ದು ಇವು ಕೆಲವು ಇಂಚು ಎತ್ತರದ ತರಕಾರಿಗಳು ಮತ್ತು ಗಿಡಮೂಲಿಕೆಗಳ ಸಸ್ಯಗಳಾಗಿರ್ತವೆ. ಮತ್ತು ಮೈಕ್ರೋಗ್ರೀನ್ಸ್ಗಳು ಸಂಪೂರ್ಣವಾಗಿ ಬೆಳೆದ ಸಸ್ಯಗಳಿಗಿಂತ ಹೆಚ್ಚು ಪೋಷಕಾಂಶಗಳನ್ನ ಒದಗಿಸ್ತವೆ. ಆದ್ರಿಂದ ಅವುಗಳನ್ನ ನಾವು ಸೂಪರ್ ಫುಡ್ ಅಂತಾನು ಕೂಡ ಕರಿತೇವೆ. ಮೈಕ್ರೋಗ್ರೀನ್ಸ್ಗಳು ಮೊಳಕೆ ಮತ್ತು ಸಂಪೂರ್ಣ ಬೆಳೆದ ಸಸ್ಯದ ನಡುವಿನ ಬೆಳವಣಿಗೆಯ ಹಂತವಾಗಿರ್ತವೆ. ಇವುಗಳು ಖನಿಜಾಂಶಗಳು ಮತ್ತು ಜೀವಸತ್ವಗಳು ಮತ್ತು ವಿಟಮಿನ್ಗಳಿಂದ ಪೂರಕವಾಗಿರ್ತವೆ, ಮತ್ತೆ ಉತ್ಕರ್ಷಣ ನಿರೋಧಕಗಳ ಆಗರವಾಗಿರ್ತವೆ. ಜೊತೆಗೆ ಕಿಣ್ವಗಳು ಸಕ್ರಿಯವಾಗಿರೋದ್ರಿಂದ ಇವುಗಳನ್ನ ಕ್ರಿಯಾತ್ಮಕ ಆಹಾರ ಅಂತಾನು ಕರಿತೇವೆ, ಅಂದ್ರೆ ಫಂಕ್ಷನಲ್ ಫುಡ್ ಅಂತ ಕರಿತೇವೆ.
1: ಅಂದ್ರೆ ಮೈಕ್ರೋಗ್ರೀನ್ಸ್ ಅಂದ್ರೆ ಈಗ ಚಿಗುರು ಸಸ್ಯ ಅಂತ ತಾವ್ ಹೇಳ್ತೀರಿ. ಅಂದ್ರೆ ಒಂದು ಈಗ ಮೊಳಕೆ ಭರಿತ ಬೀಜ ಅದ ನಂತರ ಬೆಳೆಯುವಂತ ಒಂದು ಹಂತ.
2: ಹೌದು. ಸೊ ಈಗಾಗಲೇ ಮೊಳಕೆ ಬರೆಸಿದ ಕಾಳುಗಳನ್ನ ಅನೇಕ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಉದ್ಮೆದಾರರು ಬಳಸ್ತಿರ್ತಾರೆ. ಅವುಗಳಲ್ಲಿ ಕೊತ್ತಂಬರಿ ಮತ್ತು ಮೆಂತೆ ಸೊಪ್ಪು, ಮೂಲಂಗಿ ಮತ್ತು ಈರುಳ್ಳಿ ಸೊಪ್ಪು, ಮತ್ತು ಇವುಗಳನ್ನ ಬೇಬಿ ಗ್ರೀನ್ ಅಂತಾನು ಕರೀತಾರೆ. ಅಂತಂದ್ರೆ ಬೇಬಿ ಗ್ರೀನ್ಸ್ ಅಂತಂದ್ರೆ ಮೊಳಕೆ ಕಾಳುಗಳು 2-4 ದಿನ ಅಥವಾ 5 ದಿನ ಮೊಳಕೆ ಬಂದಿದ ತಕ್ಷಣ ಉಪಯೋಗಿಸ್ತೀವಿ. ಬೇಬಿ ಗ್ರೀನ್ಸ್ ಅಂತಂದ್ರೆ ಮೊಳಕೆ ಬಂದಾದ್ಮೇಲೆ 2-3 ವಾರಗಳಲ್ಲಿ ಅವನ್ನ ಉಪಯೋಗಿಸ್ತೇವೆ. ಮತ್ತೆ ಈ ಪ್ರಬುದ್ಧ ಸಸ್ಯಗಳು ಅಥವಾ ಈ ಸೊಪ್ಪು, ಅವನ್ನ ನಾವು 1-2 ತಿಂಗಳವರೆಗೂ ಬೆಳೆಸಿ ಉಪಯೋಗಿಸ್ತೇವೆ. ಆದ್ರೆ ಈ ಮೈಕ್ರೋಗ್ರೀನ್ಸ್ ಮಾತ್ರ 7-20 ದಿನಗಳ ಒಳಗೆ ಉಪಯೋಗಿಸ್ತೇವೆ. 7-10 ದಿನಗಳಿಗೆ ಕೆಲವು ಸಸಿಗಳನ್ನ ನಾವು ಹಸಿರು ಚಿಗರನ್ನ ನಾವು ತಿಂತೇವೆ. ಮತ್ತೆ 7-21 ದಿನಗಳವರೆಗೂ ಕೆಲವೊಂದು ಬೆಳೆಗಳನ್ನ ನಿಧಾನಕ್ಕೆ ಬೆಳೆಯುವಂತವನ್ನ ಕೂಡ ಬೆಳೆಸಿ ನಾವು ಅದನ್ನ ಉಪಯೋಗಿಸ್ತೇವೆ. ಈ ಮೈಕ್ರೋಗ್ರೀನ್ಸ್ಗಳನ್ನ ಈಗಾಗಲೇ ನೀವು ಅದರಿಂದ ಉತ್ಪಾದಕತೆಯನ್ನ ನಾವು ಹೆಚ್ಚು ಮಾಡಬೇಕಾದ್ರೆ
1: ಮಾಡಬೇಕಾಗತ್ತೆ,
2: ನಾವು ಬೀಜ ಪ್ರೈಮಿಂಗ್, ಸೀಡ್ ಪ್ರೈಮಿಂಗ್ ಅಂತೇವೆ, ಅಥವಾ ಬೀಜ ಹದಗೊಳಿಸೋದು ಅಥವಾ ಬೀಜ ಸದೃಢಗೊಳಿಸೋದು ಅಂತೀವಿ. ಆ ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ನಾವು ಈ ಮೈಕ್ರೋಗ್ರೀನ್ಸ್ನ ಬೆಳಿಬೇಕಾದ್ರೆ ಒಮ್ಮಟ್ಟಕ್ಕೆ ಅವು ಮೊಳಕೆ ಬರಬೇಕು, ಮತ್ತೆ ಆ ಮೊಳಕೆ ಪ್ರಮಾಣನೂ ಕೂಡ ಜಾಸ್ತಿ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು ಅಂತ ಈ ವಿಧಾನನ ನಾನು ತಿಳಿಸ್ಕೊಡ್ತೇನೆ. ಈ ಬೀಜ ಸದೃಢಗೊಳಿಸುವಿಕೆ ಅಥವಾ ಹದಗೊಳಿಸುವಿಕೆ ಇದೊಂದು ರೀತಿಯ ಬೀಜೋಪಚಾರ ಅಂತಾನೆ ಹೇಳ್ಬಹುದು. ಬೀಜಗಳನ್ನ ಬಿತ್ತುವ ಮೊದಲು ನಿಯಂತ್ರಿತ ಪ್ರಮಾಣದ ನೀರು ಅಥವಾ ಪೋಷಕಾಂಶಗಳ ದ್ರಾವಣದಲ್ಲಿ ಅವನ್ನ ನೆನೆಸಿ ಮೊಳಕೆಯ ಪ್ರಾರಂಭಿಕ ಅಥವಾ ಜೈವಿಕ ಕ್ರಿಯೆಗಳನ್ನ ಸಕ್ರಿಯಗೊಳಿಸಿ ನಂತರ ಬೀಜನ ಒಣಗಿಸಿ ಉಪಯೋಗಿಸುವ ತಂತ್ರಜ್ಞಾನ ಇದು. ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ ಬೀಜ ಪ್ರೈಮಿಂಗ್ ಅತ್ಯಂತ ಪರಿಣಾಮಕಾರಿ ವಿಧಾನ ಆಗಿರುತ್ತೆ, ಮತ್ತೆ ಉತ್ತಮ ಮೊಳಕೆ, ಸಮಾನ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಯನ್ನ ಸಾಧಿಸಲು ಕೂಡ ಸಹಾಯ ಮಾಡುತ್ತೆ. ಈ ಬೀಜ ಪ್ರೈಮಿಂಗ್ ಮೈಕ್ರೋಗ್ರೀನ್ಸ್ ಉತ್ಪಾದನೆಯಲ್ಲಿ

0: ಜೊತೆಗೆ ಈ ಮೈಕ್ರೋಗ್ರೀನ್ಸ್ ಉತ್ಪಾದನೆ ಮಾಡಬೇಕಾದ್ರೆ ಕೆಲವೊಂದು ರೋಗಗಳು ಬರ್ತವೆ. ಆ ರೋಗಗಳನ್ನ ನಿವಾರಣೆ ಮಾಡೋದಕ್ಕೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಸಿಗುವಂಥದ್ದು ಆರ್ಗ್ಯಾನಿಕ್ ಈ ಬೆಳ್ಳುಳ್ಳಿ ಸಾರವನ್ನು ನಾವು ತಯಾರಿಸಿ ಆ ಬೆಳ್ಳುಳ್ಳಿ ರಸದಲ್ಲಿ ನಾವು ಈ ಬೀಜಗಳನ್ನ ನೆನೆಸಿಟ್ಟು 12 ಗಂಟೆಗಳ ಕಾಲ ಆಮೇಲೆ ಅದನ್ನ ಬಿತ್ತನೆ ಮಾಡೋದ್ರಿಂದ ಈ ಮೈಕ್ರೋಗ್ರೀನ್ಸ್ಗೆ ಬರುವಂಥ ಎಷ್ಟೊಂದು ಹಲವಾರು ರೋಗಗಳನ್ನ ಕೂಡ ನಾವು ತಡೆಗಟ್ಟಬಹುದು. ಬೆಳ್ಳುಳ್ಳಿ ಜೊತೆಗೆ ನಾವು ಈ ನೀಮ್ ಲೀವ್ಸ್ ಅದನ್ನು ಕೂಡ ಬಳಸಬಹುದು, ಮತ್ತೆ ಈ ಕ್ಲೋವ್ ಆಯಿಲ್ ಅಂತ ಸಿಗುತ್ತೆ ಲವಂಗದ ಎಣ್ಣೆ ಅದನ್ನು ಬಳಸಬಹುದು, ಮತ್ತೆ ಸ್ವೀಟ್ ಫ್ಲಾಗ್ ಬಜೆ ಅಂತೀವಿ ಆ ಬಜೆ ಎಣ್ಣೆನು ಕೂಡ ನಾವು ಬಳಸಬಹುದು. ಸೊ ಇದರಲ್ಲಿ ಈ ಸಾರವನ್ನು ತೆಗೆದು ಅದರಲ್ಲಿ ನೆನೆಸಿಟ್ಟು ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸೋದ್ರಿಂದ ಅದರದ್ದು ಉತ್ಪಾದಕತೆಯನ್ನು ನಾವು ಜಾಸ್ತಿ ಮಾಡಬಹುದು. ಈಗ ಈ ಬೀಜ ಪ್ರೈಮಿಂಗ್ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ, ಆಗಲೇ ಹೇಳ್ದಂಗೆ ಮೊಳಕೆ ಪ್ರಮಾಣನ ಕೂಡ ಹೆಚ್ಚು ಮಾಡಬಹುದು, ಬೀಜಗಳ ಶೇಕಡವಾರು ಮೊಳಕೆಯನ್ನು ಹೆಚ್ಚು ಮಾಡಬಹುದು, ವೇಗವಾಗಿ ಮತ್ತು ಏಕರೂಪವಾಗಿ ಮೊಳಕೆಯನ್ನು ಬೆಳೆಸಬಹುದು, ದುರ್ಬಲ ಬೀಜಗಳ ಕಾರ್ಯಕ್ಷಮತೆ ಕೂಡ ಇದರಲ್ಲಿ ಸುಧಾರಿಸಬಹುದು, ಮತ್ತು ಬೀಜಗಳು ಕಡಿಮೆ ಸಮಯದಲ್ಲಿ ಮೊಳಕೆಯಾಗೋದ್ರಿಂದ ವೇಗವನ್ನು ಹೆಚ್ಚಿಸುತ್ತೆ, ಮತ್ತು ಮೈಕ್ರೋಗ್ರೀನ್ಸ್ಗಳ ಬೆಳವಣಿಗೆ ಅವಧಿ ಕೂಡ ಕಡಿಮೆ ಆಗುತ್ತೆ, ಕೊಯ್ಲಿಗೆ ಬೇಕಾಗುವಂತಹ ಸಮಯ ಕೂಡ ಕಡಿಮೆ ಆಗುತ್ತೆ, ಮತ್ತು ಈ ಪ್ರೈಮಿಂಗ್ ಮಾಡೋದ್ರಿಂದ ಏಕರೂಪ ಬೆಳವಣಿಗೆಯನ್ನು ಕೂಡ ಉತ್ತೇಜನ ಮಾಡಬಹುದು. ಅಂದರೆ ಎಲ್ಲ ಸಸಿಗಳು ಒಂದೇ ಸಮಯದಲ್ಲಿ ಬೆಳೀತವೆ, ಸಮಾನವಾಗಿ ಎತ್ತರ ಮತ್ತು ತೂಕ ಇರುತ್ತೆ. ಈಗ ನಾವು ಕಮರ್ಷಿಯಲ್ ಆಗಿ ಮೈಕ್ರೋಗ್ರೀನ್ಸ್ ಬೆಳೆಸಿದ್ರೆ ಈಗ ಕನ್ಸ್ಯೂಮರು ತಗೊಳ್ಳೋರು ಏನು ನೋಡ್ತಾರೆ ಅಂತಂದರೆ, ಈಗ ಒಂದು ಟ್ರೇಯಲ್ಲಿ ಒಂದು ಉದ್ದ ಒಂದು ತುಂಡ ಇದ್ದರೆ ತಗೊಳ್ಳಲ್ಲ, ಸಮನಾಗಿರಬೇಕು, ಒಂದೇ ಸಮನಾಗಿರಬೇಕು. ಆ ಥರ ಸಮನಾಗಿ ಬೆಳೆಸಬೇಕು ಅಂತಂದರೆ ನಾವು ಪ್ರೈಮಿಂಗ್ ಮಾಡಿ ಅದನ್ನ ಬಿತ್ತನೆ ಮಾಡೋದ್ರಿಂದ ಅವು ಒಂದೇ ಸಮನಾಗಿ ಬೆಳೀತವೆ, ಏಕರೂಪತೆ ಇರುತ್ತೆ. ಇದರಿಂದ ನಮಗೆ ಅದನ್ನು ನಾವು ಮಾರುಕಟ್ಟೆಯಲ್ಲೂ ಕೂಡ ಅತಿ ಹೆಚ್ಚು ಮೌಲ್ಯವನ್ನು ಅದು ಪಡ್ಕೋಬಹುದು. ಮತ್ತು ಬೇರು ಮತ್ತು ಚಿಗುರು ಬೆಳವಣಿಗೆಗೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ಬೇರುಗಳು ಬೆಳವಣಿಗೆ ಉತ್ತಮವಾಗಿರುತ್ತೆ, ಮತ್ತು ಪೋಷಕಾಂಶ ಮತ್ತು ನೀರಿನ ಹೀರಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತೆ ಈ ಪ್ರೈಮಿಂಗ್ ಮಾಡೋದ್ರಿಂದ. ಮತ್ತು ಚಿಗುರುಗಳ ಉದ್ದ ಮತ್ತು ಜೀವಸತ್ವಗಳು ಕೂಡ ಅದರಲ್ಲಿ ಸುಲಭವಾಗಿ ಜೀವಸತ್ವಗಳು ದೇಹಕ್ಕೆ ಸಿಗುತ್ತೆ, ಮತ್ತು ಇಳುವರಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಮತ್ತು ಇದರ ಇಳುವರಿ ಅಂತಂದರೆ ನಾವು ಈ ಮೈಕ್ರೋಗ್ರೀನ್ಸ್ನ ಎಷ್ಟು ತೂಕ ಅಂತ, ಇದು 100 ಗ್ರಾಮ 150-200 ಗ್ರಾಮ ಆ ಥರ ಮಾರಾಟ ಮಾಡೋದು. ಸೊ ಇದರ ಇಳುವರಿ ತೂಕ ಕೂಡ ಜಾಸ್ತಿ ಆಗುತ್ತೆ. ನಾವು ಒಂದು ಚದರ ಅಡಿಗೆ ಜಾಸ್ತಿ ಸಸಿಗಳನ್ನ ಕೂಡ ಬೆಳೆಸಿ ಅಂದರೆ ತೂಕನ ಜಾಸ್ತಿ ಮಾಡಬಹುದು. ಮತ್ತು ಈ ವಾಣಿಜ್ಯ ಉತ್ಪಾದನೆಯಲ್ಲಿ ಬೀಜ ಪ್ರೈಮಿಂಗ್ ಮಾಡೋದು ಮಹತ್ವದ ಪಾತ್ರವನ್ನು ವಹಿಸುತ್ತೆ, ಮತ್ತು ಪೋಷಕಾಂಶಗಳ ಗುಣಮಟ್ಟವನ್ನು ಕೂಡ ಇದು ಸುಧಾರಿಸುತ್ತೆ, ಮತ್ತು ಈ ಒತ್ತಡ ಸಹಿಷ್ಣುತೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ಒತ್ತಡ ಸಹಿಷ್ಣುತೆ ಅಂತಂದರೆ ಈಗ ಸಾಮಾನ್ಯವಾಗಿ ಉಷ್ಣತೆ ಜಾಸ್ತಿ ಇದ್ದಾಗ ಅಥವಾ ತೇವಾಂಶ ಮತ್ತು ಲವಣೀಯತೆ ಏನಾದರೂ ಜಾಸ್ತಿ ಇದ್ದರೆ ಅಂತಹ ಒತ್ತಡಗಳನ್ನ ಕೂಡ ಎದುರಿಸಿ ಚೆನ್ನಾಗಿ ಬೆಳೆಯೋ ಸಾಮರ್ಥ್ಯವನ್ನು ಕೊಡುತ್ತೆ ಪ್ರೈಮಿಂಗ್ ಮಾಡೋದ್ರಿಂದ. ಇವೆಲ್ಲ ರೀತಿಯಾದಂತಹ ಲಾಭಗಳು ನಮಗೆ ಪ್ರೈಮಿಂಗ್ನಿಂದ ದೊರೆಯುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ. ಈಗ ಕೆಲವರು ಈಗ ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳನ್ನು ಬೆಳೆಯೋದ್ರ ಮೂಲಕ ಅದನ್ನೇ ಒಂದು ಉದ್ಯಮವಾಗಿ ಬೆಳ್ಕೊಳ್ಳೋ ಒಂದು ಅವಕಾಶ ಇದೆಯಾ? ಈಗಾಗಲೇ ಯಾರಾದರೂ ಆ ಒಂದು ಮೈಕ್ರೋಗ್ರೀನ್ಸ್ ಸಸಿಗಳನ್ನು ಬೆಳೆದು ಸಣ್ಣ ಪ್ರಮಾಣದ ಒಂದು ಸ್ವಾವಲಂಬಿ ಉದ್ಯೋಗವನ್ನು ಮಾಡಿಕೊಂಡು ಯಶಸ್ ಕಂಡವರು ಯಾರು ಇದ್ದಾರಾ, ಈ ಬಗ್ಗೆ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
0: ಹೌದು ಸರ್, ಉದಾಹರಣೆಗೆ ಈ ಮೈಕ್ರೋಗ್ರೀನ್ಸ್ಗಳನ್ನ ಉದ್ಯಮವಾಗಿ ತಗೊಂಡವರು ಎಷ್ಟೊಂದು ಹಲವಾರು ಉದಾಹರಣೆಗಳಿದ್ದಾವೆ. ಅದರಲ್ಲಿ ಈ ಕೇರಳ ಮೂಲದ 50 ವರ್ಷದ ಶ್ರೀ ಅಜಯ್ ಗೋಪಿನಾಥ್ ಅನ್ನೋ ವ್ಯಕ್ತಿ ತಮ್ಮ ಮನೆಯಲ್ಲೇ 80 ಚದರ ಅಡಿ ಜಾಗದಲ್ಲಿ ಪ್ರತಿ ತಿಂಗಳು 5 ಕೆಜಿ 15 ವಿಧದ ಮೈಕ್ರೋಗ್ರೀನ್ಸ್ಗಳನ್ನ ಬೆಳೆದು ತಿಂಗಳಿಗೆ 2-3 ಲಕ್ಷ ರೂಗಳಷ್ಟು ಆದಾಯವನ್ನ ಗಳಿಸ್ತಿರ್ತಾರೆ. ಮತ್ತು 1 ಕೆಜಿ ಬೀಜಕ್ಕೆ ಸಾಮಾನ್ಯವಾಗಿ ಇದು ರಾಸಾಯನಿಕ ಮುಕ್ತ ಒಳ್ಳೆ ಗುಣಮಟ್ಟದ ಬೀಜನ ನಾವು ಉಪಯೋಗಿಸಬೇಕು ಮೈಕ್ರೋಗ್ರೀನ್ಸ್ನ ಬೆಳೀಲಿಕ್ಕೆ. ಇದು ಸಾಮಾನ್ಯವಾಗಿ 300 ವಿವಿಧ ಬೀಜಗಳಿಗೆ ಬೇರೆ ಬೇರೆ ತರದಂತಹ ಬೆಲೆ ಇರುತ್ತೆ. 300-600 ರೂಪಾಯಿ 1 ಕೆಜಿಗೆ ನಾವು ಖರ್ಚು ಮಾಡಿ ಮತ್ತೆ ಬೆಳೀಲಿಕ್ಕೂ ಕೂಡ ಕಡಿಮೆ ವೆಚ್ಚ ಉಪಯೋಗಿಸೋದ್ರಿಂದ ನಾವು 2-3 ಲಕ್ಷ ಆದಾಯವನ್ನ ಈ ಇವರು ಅಜಯ್ ಗೋಪಿನಾಥ್ ಅವರು ತಗೊಂಡಿದ್ದಾರೆ. ಇದು ಸಹಜವಾಗಿಯೇ ದುಬಾರಿ ಅನಿಸಿದ್ರು ಕೂಡ ಮೈಕ್ರೋಗ್ರೀನ್ಸ್ಗಳ ಮಾರಾಟದ ನಂತರ 3 ಪಟ್ಟು ಲಾಭವನ್ನ ಇದು ನಮಗೆ ನೀಡುವಂಥದ್ದು. ಮತ್ತು ಸ್ವತಃ ಅವರು ತಮ್ಮ ಅನುಭವಗಳನ್ನ ಅವರೇ ಹಂಚಿಕೊಂಡಿರೋದು, ಅದರಿಂದ ನಮಗೆ ಈ ಮಾಹಿತಿ ಲಭ್ಯವಾಗಿದ್ದು. ಅವ್ರ ಪ್ರಕಾರ ಪ್ರಪಂಚದಾದ್ಯಂತ 150 ಕ್ಕೂ ಹೆಚ್ಚು ಮೈಕ್ರೋಗ್ರೀನ್ಸ್ಗಳನ್ನ ಬೆಳೀತಿದ್ದಾರೆ. ಅವರು 30 ಮೈಕ್ರೋಗ್ರೀನ್ಸ್ಗಳನ್ನ ಬೆಳೀಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅವ್ರು ಬೆಳೆಯೋ ಮೈಕ್ರೋಗ್ರೀನ್ಸ್ಗಳಲ್ಲಿ ಮೂಲಂಗಿ, ಸಾಸಿವೆ ಮತ್ತು ಸೂರ್ಯಕಾಂತಿ ಬೀಜ ಇವು ಸಾಮಾನ್ಯವಾಗಿ ಅವರು ಬೆಳೆದಿರುವಂಥದ್ದು. ಇವಕ್ಕೆಲ್ಲ ಭಾರಿ ಬೇಡಿಕೆ ಇರೋದು.

0: ಇಂದ ಈ ಬೀಜಗಳನ್ನ ಅವರು ಮೈಕ್ರೋಗ್ರೀನ್ಸ್ಗೆ ಬೆಳೀಲಿಕ್ಕೆ ಉಪಯೋಗಿಸಿದ್ದಾರೆ. ಅವುಗಳಲ್ಲಿ ಸೂರ್ಯಕಾಂತಿ ಮೈಕ್ರೋಗ್ರೀನ್ಸ್ಗಳು ತುಂಬ ಪೌಷ್ಟಿಕವಾಗಿರುವಂಥದ್ದು, ಮತ್ತು ಇದು ಅವ್ರ ಪ್ರಕಾರ. ಮತ್ತು ಅವರು ಹೇಳೋ ಪ್ರಕಾರ ಕಡಿಮೆ ಉಪ್ಪಿನಂಶ ಇರುವ ಕೊಕ್ಕೊಪಿಟ್ಟಿನಲ್ಲಿ ಬೆಳೆದಿರೋದ್ರಿಂದ ಅದು ಇಳುವರಿ ಕೂಡ ಜಾಸ್ತಿ ಬಂದಿರುವಂಥದ್ದು. ಮತ್ತು ಈ ಪ್ರತಿದಿನ ಅವರು 5 ಕೆಜಿ ಮೈಕ್ರೋಗ್ರೀನ್ಸ್ ಕಟಾವು ಮಾಡ್ತಿದ್ದು 100 ಗ್ರಾಮ್ಗೆ 150 ರೂಪಾಯಿ ಹಾಗೆ ಕೇರಳ, ಚೆನ್ನೈ ಹಾಗೂ ಬೆಂಗಳೂರು ನಗರಗಳಲ್ಲಿ ಅವರು ಅದನ್ನು ಮಾರಾಟ ಮಾಡಿರ್ತಾರೆ. ಈ ಬೆಂಗಳೂರು ನಗರದಲ್ಲಿ ಗ್ರೋ ಗ್ರೀನ್ಸ್ ಅನ್ನೋ ಎಂಬ ಬ್ರಾಂಡ್ ಹೆಸರಲ್ಲಿ ಕೂಡ ಅವರು ಹೋಟೆಲ್ಗಳಿಗೆ, ಆಸ್ಪತ್ರೆ ಮತ್ತು ಜಿಮ್ ಮತ್ತು ಇತರೆ ಪ್ರತಿಷ್ಠಿತ ವ್ಯಕ್ತಿಗಳಿಗೂ ಕೂಡ ಅವರು ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳ್ತೇನೆ.
1: ಅಂದರೆ ಈಗ ಚಿಗುರು ಸಸಿಗಳು ಇವು ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿವೆ. ನಮ್ಮ ಆರೋಗ್ಯನೂ ಕೂಡ, ನಾವು ಈ ಕಲುಷಿತ ವಾತಾವರಣದಲ್ಲಿ ಬದುಕೋದು ಕಷ್ಟ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸುಲಭವಾಗಿ ನೀವೇ ಈ ಒಂದು ಗ್ರೀನ್ ಲೀವ್ಸ್ಗಳನ್ನು, ಅಂದರೆ ಈ ಮೈಕ್ರೋಗ್ರೀನ್ಸ್ ಸಸಿಗಳನ್ನು ತಿನ್ನೋದರಿಂದ, ಬಳಸೋದರಿಂದ, ಊಟದಲ್ಲಿ ಮತ್ತು ಪಾನೀಯದಲ್ಲಿ ಬಳಸೋದರಿಂದ ಆರೋಗ್ಯವನ್ನು ಸುಲಭವಾಗಿ ನೀವು ಸುಧಾರಿಸ್ಕೋಬಹುದು.
0: ಹೌದು,
1: ಮಾರಕ ರೋಗ ಅಂತ ಕ್ಯಾನ್ಸರ್ ಕೂಡ ಈ ಒಂದು ರೋಗದಿಂದ ಮುಕ್ತಿ ಪಡೆದುಕೊಳ್ಬಹುದು.
0: ಅಂದ್ರೆ ಮುಕ್ತಿ ಅನ್ನೋದಕ್ಕಿಂತ ರೋಗ ನಿರೋಧಕ ಶಕ್ತಿಯನ್ನ ಸ್ವಲ್ಪ ಜಾಸ್ತಿ ವೃದ್ಧಿ ಮಾಡುತ್ತೆ. ಅವಾಗಲೇ ನಾನು ಇನ್ನೊಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮಧುಮೇಹವನ್ನ ನಾವು ನಿಯಂತ್ರಣದಲ್ಲಿಡಬಹುದು. ಮತ್ತೆ ಸ್ಥೂಲಕಾಯ ಇರುವಂತಹವರು ಅವರ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದನ್ನ ನಾವು
1: ಸಹಕಾರಿಯಾಗುತ್ತೆ.
0: ಮತ್ತೆ ಅದಲ್ಲದೆ ಜಾಸ್ತಿ ಪೌಷ್ಟಿಕಾಂಶಗಳು ಸಿಗೋದ್ರಿಂದ ಹಲವಾರು ರೀತಿಯ ರೋಗಗಳಿಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದನ್ನ ನಾವು ಅತಿ ಹೆಚ್ಚು ನಮ್ಮ ಊಟದಲ್ಲಿ ಬಳಸೋದ್ರಿಂದ, ಮತ್ತೆ ಇದನ್ನ ನಾವೇ ಬೆಳೆಸ್ಕೋಬಹುದು ಮನೆಯಲ್ಲಿ.
1: ಯಾವ್ಯಾವ ತರದಲ್ಲಿ ಬೆಳೆಸ್ಕೋಬಹುದು ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ. ಈಗ ಮನೆಯಲ್ಲಿ ಒಂದು 30-40 ಜಾಗ ಇದೆ, ಅದ್ರ ಯಾವ ತರ ಟ್ರೇ ಇಟ್ಕೋಬೇಕಾ ಅಥವಾ ಅದನ್ನು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಡಿ.
0: ಸರ್, ನಾವು ಇದಕ್ಕೆ ಪ್ಲಾಸ್ಟಿಕ್ ಟ್ರೇಗಳನ್ನು ಉಪಯೋಗಿಸ್ಬೋದು, ಅಥವಾ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಸಿಗುತ್ತೆ, ಅಥವಾ ಈ ಅಡಿಕೆ ತಟ್ಟೆಗಳು ಅಂಥವನ್ನೆಲ್ಲ ಉಪಯೋಗಿಸ್ಬೋದು. ಮಾರುಕಟ್ಟೆಯಲ್ಲಿ ಅವೆಲ್ಲ ಸಿಗ್ತಿದೆ. ಈಗ ನಾವು ನಮಗೆ ಎಷ್ಟು ಜಾಗದ ಲಭ್ಯತೆ ಅದನ್ನು ನೋಡಿಕೊಂಡು ಸ್ವಲ್ಪ ಅಗಲ ಇರೋ ಟ್ರೇನು ಉಪಯೋಗಿಸ್ಬೋದು ಅಥವಾ ಸಣ್ಣ ಪ್ರಮಾಣದಲ್ಲೂ ಉಪಯೋಗಿಸ್ಬೋದು. 10x10 ಅಥವಾ 10x20 ಅಥವಾ 5x5 ಇಂಥ ಡೈಮೆನ್ಷನ್ ಇರುವಂಥ ಟ್ರೇಗಳನ್ನ ತಗೊಂಡು ಅವು ಸಾಮಾನ್ಯವಾಗಿ ಒಂದು 3 ಇಂಚು ಆಳ ಇರ್ತವೆ. ಅದರಲ್ಲಿ ನಾವು 1.5 ಇಂಚಷ್ಟು ನಾವು ಕೊಕೊಪಿಟ್ನ ಅದರಲ್ಲಿ ಸಮನಾಗಿ ಅರಡಿ, ಈ ಕೊಕೊಪಿಟ್ ಸಾಮಾನ್ಯವಾಗಿ ಲೋ ಇಸಿ ಇರೋ ಕೊಕೊಪಿಟ್ನೇ ಉಪಯೋಗಿಸ್ಬೇಕು. ಮತ್ತು ಮಾರುಕಟ್ಟೆಯಲ್ಲಿ ಈಗಾಗಲೇ ಎನ್ರಿಚ್ ಮಾಡಿರುವಂತಹ ಕೊಕೊಪಿಟ್ ಲಭ್ಯತೆ ಇರೋದ್ರಿಂದ, ಎನ್ರಿಚ್ ಮಾಡಿರೋದು ಅಂತಂದರೆ ಈಗ ಈ ಟ್ರೈಕೋಡರ್ಮಾ ಮತ್ತು ಸೂಡೋಮಾನೋಸ್ ಇಂಥ ಜೈವಿಕ ಗೊಬ್ಬರಗಳಿಂದ ಅವನ್ನ ಎನ್ರಿಚ್ ಮಾಡಿರ್ತಾರೆ. ಇಂಥವನ್ನ ಉಪಯೋಗಿಸೋದ್ರಿಂದ ನಾವು ಮೈಕ್ರೋಗ್ರೀನ್ಸ್ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಸಸಿ ಕೊಳೆ ರೋಗ ಅಂತಂದರೆ ಡ್ಯಾಂಪಿಂಗ್ ಆಫು, ಮತ್ತು ಇದು ಬೀಜ ಕೊಳೆ ರೋಗ, ಬೀಜ ಕೊಳೆಯುವಂಥದ್ದು, ಮತ್ತು ಸಾಮಾನ್ಯವಾಗಿ ಗ್ರೇ ಮೋಲ್ಡ್, ಈಗ ಫಂಗಸ್ ಥರ ಮೇಲ್ಗಡೆ ಬಿಳಿ ಮತ್ತು ಗ್ರೇ ಮೋಲ್ಡ್ ಎಲ್ಲ ಬೆಳ್ಕೊಂಡಿರ್ತವೆ, ಇಂಥವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ಟರ್ಲೈಸ್ ಆಗಿರಬೇಕು. ಅಂದರೆ ಸ್ಟರ್ಲೈಸ್ ಮಾಡಿರುವಂತಹ ಕೊಕ್ಕುಪಿಟ್ಟು ಮತ್ತು ಲೋ ಇಸಿ ಲವಣಾಂಶ ಕಡಿಮೆ ಇರುವಂಥ ಇಸಿ ಇದು ಕೊಕೊಪಿಟ್ನ ನಾವು ಉಪಯೋಗಿಸಿ ಬೆಳೆಯೋದ್ರಿಂದ ನಾವು ಈ ರೋಗಗಳನ್ನ ನಿಯಂತ್ರಣದಲ್ಲಿಡಬಹುದು. ಯಾಕೆಂತಂದ್ರೆ ಮೈಕ್ರೋಗ್ರೀನ್ಸ್ ಬೆಳೆದಾದ್ಮೇಲೆ ತಗೊಳ್ಳೋರು ಅದ್ರ ಮೇಲೆ ಏನಾದರೂ ಈ ಬೂಜು, ಈ ಫಂಗಸ್ಸು, ಮೌಲ್ಡ್ ಏನಾದರೂ ಬೆಳ್ಕೊಂಡಿದ್ರೆ ಇದು ಆರೋಗ್ಯಕ್ಕೆ ಹಾನಿಕರ, ಇದನ್ನ ಯಾಕೆ ತಿನ್ಬೇಕು ಅಂತ ತಗೊಳ್ಳಲ್ಲ. ಸೊ ಅದನ್ನ ಈಗ ನಾವು ನೀರ್ನ ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡೇ ಹಾಕ್ಬೇಕು. ನೀರ್ನ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಾಕೋ ತರ ಅದನ್ನ ನೀರ್ನ ಸ್ಪ್ರೇ ಮಾಡ್ಬೇಕು, ಇಲ್ಲಿ ಚುಮಕಿಸ್ಬೇಕು, ಅಂದ್ರೆ ಸಿಂಪಡಿಸ್ಬೇಕು ನೀರ್ನ. ಆ ತರ ನೀರ್ನ ಮತ್ತೆ ಅತಿ ಹೆಚ್ಚು ನೀರು ಅಲ್ಲಿ ಟ್ರೇ ಅಲ್ಲಿ ಉಳಿಬಾರ್ದು. ಅದಕ್ಕೆ ಟ್ರೇ
1: ಸಸಿ ಕೆಂಪಾಗುತ್ತೆ,
0: ಕೊಳತೋಗ್ಬಿಡುತ್ತೆ, ಬೀಜನೂ ಕೊಳೆಯುತ್ತೆ, ಸಸಿನೂ ಕೊಳೆಯುತ್ತೆ, ಅದರದ್ದು ಕಾಂಡ ಕೆಳಗಡೆ ಕೊಳೆಯುತ್ತೆ. ಇದನ್ನೆಲ್ಲ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಆ ಟ್ರೇ ಉಪಯೋಗಿಸ್ತೀವಲ್ಲ ಅದರಲ್ಲಿ ಸಾಮಾನ್ಯವಾಗಿ 4-6 ರಂಧ್ರಗಳನ್ನ ಇರುವಂತದ್ದು ರಂಧ್ರ ಮಾಡಿರ್ಬೇಕು. ಆ ರಂಧ್ರ ಇರುವಂತ ಟ್ರೇಗಳನ್ನ ಉಪಯೋಗಿಸಿದ್ರೆ ಹೆಚ್ಚುವರಿ ನೀರು ಅದರಲ್ಲಿ ಬಸ್ದೋಗುತ್ತೆ, ಮತ್ತೆ ನಾವು ಯಾವುದೇ ರೋಗಗಳಿಲ್ಲದೆ ರೋಗಮುಕ್ತವಾಗಿರುವಂತಹ ಮೈಕ್ರೋಗ್ರೀನ್ಸ್ ನ ನಾವು ಬೆಳೆಸಬಹುದು.
1: ಹಾಗಾಗಿ ಈ ಒಂದು ಮೈಕ್ರೋಗ್ರೀನ್ಸ್ ಅಥವಾ ಹಸಿರು ಚಿಗುರು ಸಸ್ಯಗಳು ಆರೋಗ್ಯಕ್ಕೆ ತುಂಬ ಹತ್ತಿರ, ಇವನ್ನ ಬಳಸಬೇಕು ಅಂತ. ಈಗ ಸಾಮಾನ್ಯವಾಗಿ ನಾವು ಯಾವ್ಯಾವ ರೀತಿಯ ಚಿಗುರು ಸಸ್ಯಗಳನ್ನು ಬೆಳೆಸ್ಬೋದು? ಈಗ ಅಂದರೆ ಈಗ ನಾವು ಕೇಳಿದ್ದೇವೆ ಈಗ ಮೆಂತೆ ಇದು ಮತ್ತೆ ಮೆಂತೆ ಕಾಳು ಮತ್ತೆ ಬೇರೆ ಬೇರೆ ಈ ಥರ ಆರೋಗ್ಯದಲ್ಲಿ ನಮ್ಮ ಆಹಾರದಲ್ಲಿ ಬಳಸುವಂಥ ಕಾಳುಗಳನ್ನು ನಾವು ಕೇಳಿದ್ದೇವೆ, ಮೊಳಕೆ ಬರಿತ ಕಾಳುಗಳು ನಾವು ಕೇಳಿದ್ದೇವೆ. ಅದು ಜಾಸ್ತಿ ಇಲ್ಲ, ಕೆಲವೊಂದಿಷ್ಟು ಕಾಳುಗಳನ್ನು ಮಾತ್ರ ನಾವು ಬಳಸ್ತಾ ಇದ್ದೇವೆ, ಮಡಿಕೆ ಕಾಳು,
0: ಹುರುಳಿಕಾಳು
1: ಇವೊಂದಿಷ್ಟಷ್ಟೇ. ಈಗ ಈ ಚಿಗುರು ಸಸ್ಯ

0: ಮೈಕ್ರೋ ಗ್ರೀನ್ಸ್ ಬೆಳೆಸೋದ್ರಿಂದ ಯಾವ್ಯಾವ ಥರದ ಒಂದು ಇನ್ನೂ ಹೆಚ್ಚಿನ ಸಸ್ಯಗಳನ್ನು ಬೆಳೆಸ್ಕೋಬೋದು?
1: ಸರ್, ನಾವು ಸಾಮಾನ್ಯವಾಗಿ ಬೇಡಿಕೆಯಲ್ಲಿ ಇರುವಂಥದ್ದು ಈ ಮೂಲಂಗಿ ಸರ್. ಆ ಮೂಲಂಗಿನ ನಾವು ಮೂಲಂಗಿ ತಿನ್ನೋದಕ್ಕೆ ಎಷ್ಟೊಂದು ಜನ ಮಕ್ಕಳು ಅಥವಾ ದೊಡ್ಡವರು ಇಷ್ಟಪಡಲ್ಲ. ಆದರೆ ಈ ಮೂಲಂಗಿ ಎಳೆ ಚಿಗುರನ್ನು ನಾವು ಮೈಕ್ರೋಗ್ರೀನ್ಸ್ನ ತಿನ್ನೋದ್ರಿಂದ ಇನ್ನೂ ಹೆಚ್ಚು ತಿನ್ನಬೇಕು ಅನ್ನುವಷ್ಟು ಅದರಲ್ಲಿ ಆ ರುಚಿ ಆ ಥರ ಇರುತ್ತೆ. ಮತ್ತು ಬಣ್ಣನೂ ಅಷ್ಟೇ, ಇಲ್ಲಿ ನಮಗೆ ರೆಡ್ ಪಿಂಕ್ ಕಲರ್ ರ್ಯಾಡಿಶ್ ಅನ್ನೋ ಒಂದು ತಳಿ ಇದೆ. ಅದು ಪಿಂಕ್ ಕಲರ್ ಪಿಗ್ಮೆಂಟೇಷನ್ನು, ಆಂಥೋಸಯನಿನ್ ಪಿಗ್ಮೆಂಟೇಷನ್ ಕೊಡೋದ್ರಿಂದ ನೋಡೋಕ್ಕೆ ಆಕರ್ಷಕವಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಇದರ ಜೊತೆಗೆ ಮೂಲಂಗಿ ಜೊತೆಗೆ ನಾವು ಇವಾಗ ಸಾಮಾನ್ಯವಾಗಿ ಚಿಯಾ ಸೀಡ್ಸು, ಎಲ್ಲರೂ ಕೂಡ ಇವಾಗ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಚಿಯಾನ ಜಾಸ್ತಿ ಬೆಳಗ್ಗೆ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಕುಡಿತಿದ್ದಾರೆ. ಈಗ ಚಿಯಾನೂ ಕೂಡ ನಾವು ಮೈಕ್ರೋಗ್ರೀನ್ಸ್ಗಳಾಗಿ ಬೆಳೆಸಿ ಅದನ್ನು ಉಪಯೋಗಿಸೋದ್ರಿಂದ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಒಮೇಗಾ 3 ನಮಗೆ ದೇಹಕ್ಕೆ ಲಭ್ಯವಾಗುತ್ತೆ. ಚಿಯಾ ಸೀಡ್ಸ್ ಜೊತೆಗೆ ಸರ್, ಈಗ ಸೂಡೋ ಸೀರಿಯಲ್ ಅಂತ ಒಂದು ಕ್ರಾಪು ಅಂತಂದರೆ ಅಮೆರಾಂಥಸ್ಸು, ಕ್ವಿನೋವಾ, ಬಕ್ವೀಟ್ ಇಂಥವನ್ನೆಲ್ಲ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆದು ಮಾರುಕಟ್ಟೆಯಲ್ಲೂ ಕೂಡ ಅದಕ್ಕೆ ಜಾಸ್ತಿ ಬೆಲೆ ಇರೋದ್ರಿಂದ ನಾವು ಇದನ್ನು ಬೆಳೆಸ್ಬೋದು. ಜೊತೆಗೆ ಬೀಟ್ರೂಟು, ಪಾಲಕ್ಕು ಇದನ್ನು ಕೂಡ ಬೆಳೆಸ್ಬೋದು. ಮತ್ತು ಬ್ರಾಸಿಕೇಸಿ ಫ್ಯಾಮಿಲಿಗೆ ಸೇರಿರುವಂಥ ಎಲೆಕೋಸು, ಹೂಕೋಸು ಇವೆಲ್ಲವಕ್ಕೂ ಕೂಡ ಜಾಸ್ತಿ ಬೇಡಿಕೆ.
0: ಕ್ಯಾಬೇಜನ್ನು ಬೆಳಿಬೋದು.
1: ಹೌದು, ಕ್ಯಾಬೇಜನ್ನು ಬೆಳಿಬೋದು. ಏಕೆಂತಂದರೆ ಅದನ್ನು ನಾವು ಆ ಹಸಿ ಚಿಗುರಿರುವಂಥ ಹಂತದಲ್ಲಿ ನಾವು ಅದನ್ನು ಸೇವನೆ
0: ಮಾಡೋದ್ರಿಂದ ಕ್ಯಾಬೇಜ್ ಸಸಿಗಳು
1: ಹೌದು ಚಿಗುರನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ನಮಗೆ ದೇಹಕ್ಕೆ ಲಭ್ಯವಾಗುತ್ತೆ ಅಂತ ಅದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಜಾಸ್ತಿ ಇವಾಗ ಬೆಲೆ ಜಾಸ್ತಿ ಇದೆ ಸರ್.
0: ಡಾಕ್ಟರ್ ಸೌಮ್ಯ ಅವರೇ, ಈಗ ಮಾರುಕಟ್ಟೆ ವಿಷಯಕ್ಕೆ ನಾವು ಮಾತಾಡೋದಿದ್ರೆ, ಈಗ ಈ ಚಿಗುರು ಸಸ್ಯ ಅಥವಾ ಮೈಕ್ರೋಗ್ರೀನ್ಸ್ ಅನ್ನ ಈಗ ಮಾರುಕಟ್ಟೆಯಲ್ಲೇ ಅಲ್ಲಿ ಸಿಗ್ತದ ಅಥವಾ ಈಗ ಯಾವ ತರದ ಜಾಗದಲ್ಲಿ ಇದು ನಮಗೆ ಲಭ್ಯ ಆಗುತ್ತೆ?
1: ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಈಗ ಇಷ್ಟೊಂದು ಈಗ ನಾಮದಾರಿಸ್ ಅಲ್ಲಿ ಮತ್ತೆ ರಿಲಯನ್ಸ್ ಫ್ರೆಶ್ ಈಗ ಬೆಂಗಳೂರಲ್ಲಿ ದೊಡ್ಡ ಮಾಲ್ಗಳಲ್ಲಿ ಮತ್ತೆ ಇವಾಗ ಇಲ್ಲಿ ಒಳಗಡೆ ತುಂಬಾ ಒಳ್ಳೆ ನಗರಗಳಲ್ಲೆಲ್ಲ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಲ್ಲೆಲ್ಲ ಈಗಾಗಲೇ ಮಾರ್ತಿದ್ದಾರೆ ಸರ್.
0: ಈ ಒಂದು ಜಾಗದಲ್ಲಿ ಇದೊಂದು ಜಾಗ ಪಡ್ಕೊಂಡಿದೆ ಇದು.
1: ಹೌದು ಹೌದು, ಈಗಾಗಲೇ
0: ಸಸ್ಯಗಳು ಒಂದು ಜಾಗ ತಗೊಂಡವು.
1: ಹೌದು, ನಗರದಲ್ಲಿ
0: ಸಿಗುತ್ತದೆ ಈಗ.
1: ಹೌದು, ನಗರದ ಜನರಿಗೆ ಇವಾಗಲೇ ಇದ್ರ ಬಗ್ಗೆ ಅರಿವಿದೆ. ಆಗ್ಲೇ ಅವರು ಅದನ್ನ ಉಪಯೋಗ ಏನು ಅದನ್ನ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ, ಉಪಯೋಗಿಸ್ತಿದ್ದಾರೆ. ಯಾಕೆಂತಂದ್ರೆ ಅದರಿಂದ ಸಿಗುವಂತ ಹೆಲ್ತ್ ಬೆನಿಫಿಟ್ಸ್ ಆತರ ಇದೆ. ಮತ್ತೆ ನಮ್ಮ ಕಾಲೇಜಲ್ಲಿ ನಾವು ನಮ್ಮ ವಿಶ್ವ ಜಿಕೆ ವಿಕೆ ಕಾಲೇಜಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ನಾವು
0: ಈ ಇಡ್ತೀರಿ?
1: ಅಲ್ಲ ಸರ್, ಮೈಕ್ರೋಗ್ರೀನ್ಸ್ ನ ನಾವು ಹೇಗ್ ಬೆಳಿಬೇಕು ಅಂತ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತಾನೆ ಒಂದು ಪ್ರೋಗ್ರಾಮ್ ಮಾಡ್ತಿದೀವಿ ಸರ್. ಅದಕ್ಕೆ ಜನಗಳು ಬಂದು ಅವರೇ ರಿಜಿಸ್ಟರ್ ಮಾಡಿಸ್ಕೊಂಡು ಸಾಮಾನ್ಯವಾಗಿ 30-40 ಜನಕ್ಕೆ ನಾವು ಪ್ರತಿ ತಿಂಗಳು ಟ್ರೈನಿಂಗ್ ಕೊಡ್ತಿದ್ದೀವಿ. ಅವ್ರು ಬಂದು ಅದ್ರ ಹೇಗೆ ಉತ್ಪಾದನೆ ಮಾಡಬೇಕು, ಮತ್ತೆ ಎಲ್ಲಿ ಬೀಜನ ಖರೀದಿ ಮಾಡಬೇಕು, ಯಾವ ಥರ ಬೀಜನ ಉಪಯೋಗಿಸ್ಬೇಕು, ಮತ್ತೆ ಬೆಳಿಬೇಕಾದ್ರೆ ಯಾವ್ಯಾವ ಹಂತಗಳನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಬೆಳೆದಾದ್ಮೇಲೆ ಅದನ್ನ ಹೇಗೆ ಶೇಖರಣೆ ಮಾಡಬೇಕು, ಮತ್ತೆ ಯಾವ ಥರ ಅದನ್ನ ಮಾರುಕಟ್ಟೆಗೆ ಅದ್ರ ಮಾರುಕಟ್ಟೆಯಲ್ಲಿ ಯಾವ ಥರ ಬೆಲೆ ಇರುತ್ತೆ ಏನು ಅದ್ರ ಬಗ್ಗೆ ಎಲ್ಲ ಕೂಡ ಅವರಿಗೆ ನಾವು ಅರಿವು ಮೂಡಿಸ್ಬೇಕು ಅಂತ ಈ ಟ್ರೈನಿಂಗ್ ಕೂಡ ಮಾಡ್ತಿದ್ದೀವಿ. ಪ್ರತಿ ತಿಂಗಳ ಎರಡನೇ ಶನಿವಾರ ಮಾಡ್ತೇವೆ.
0: ಅಂದ್ರೆ ನಿಮ್ದು ಜಿ ಕೆ ವಿ ಕೆ ಕ್ಯಾಂಪಸ್ಸಿನ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲಾ ಚಟುವಟಿಕೆಗಳು, ಎಲ್ಲಾ ವಿಭಾಗಗಳ ಚಟುವಟಿಕೆಗಳನ್ನ ನೀವು ಪ್ರತಿ ತಿಂಗಳ ಎರಡನೇ ಶನಿವಾರದಲ್ಲಿ ಅಲ್ಲಿ ತೋರಿಸ್ಕೊಡ್ತಾರೆ. ಅದು ಸಾಕಷ್ಟು ಜನ, ಅದು ಎಲ್ಲ ವಿಭಾಗದ್ದು ಇದೆ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ. ಅದು ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ಮತ್ತಿನ್ನ ಯಾವುದೇ ಇದು ಸಸ್ಯನೂ ಕೂಡ ಈಗ ನಮ್ಮ ಹೋದವರಿಗೆ ಅದು ಸಿಗುತ್ತೆ, ಖರೀದಿನೂ ಮಾಡ್ಕೋಬಹುದು.
1: ಅಂದ್ರೆ ಸಂತೆ ಅಂತ ಮಾಡ್ತಿದ್ದಾರೆ ಸರ್ ಇವಾಗ, ಕೃಷಿ ಸಂತೆ ಅಂತ.
0: ಕೃಷಿ ಸಂತೆ
1: ಅದು ಕೊನೆ ಶನಿವಾರ ಮಾಡ್ತಾರೆ ಆ ತಿಂಗಳಲ್ಲಿ. ಸಾಮಾನ್ಯವಾಗಿ ಆ ಸಂತೆಯಲ್ಲಿ ಇದನ್ನು
0: ಕೂಡ ಮಾರಾಟಕ್ಕೆ ವಿಶ್ವವಿದ್ಯಾಲಯದಲ್ಲಿ ತಯಾರಾಗಿದೆ. ಎಲ್ಲಾ ಪ್ರಾತ್ಯಕ್ಷಿಕೆಗಳು ಸಿಗುತ್ತದೆ. ವಿಶ್ವವಿದ್ಯಾಲಯದ ಎಲ್ಲಾ ಸಂಶೋಧನೆಗಳಲ್ಲಿ ಪರಿಣತಿ ಹೊಂದಿದ ಒಂದು ಪ್ರಾತ್ಯಕ್ಷಿಕರು ಅಲ್ಲಿ ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಕೂಡ ಅಲ್ಲಿ ಹೋಗಿದ್ದೇವೆ. ಅನೇಕ ರೈತರು ಕೂಡ ಅಲ್ಲಿ ಹೋಗಿ ಮಾಹಿತಿಯನ್ನು ಪಡ್ಕೋತಾರೆ ಮತ್ತು ಖರೀದಿನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಾಕ್ಟರ್ ಸೌಮ್ಯ ಅವರು ಹೇಳಬೇಕಂದ್ರೆ, ಈಗ ಚಿಗುರು ಸಸ್ಯಗಳು ಮುಂಬರುವ ದಿನಗಳಲ್ಲಿ ದೊಡ್ಡ ಉದ್ಯಮವಾಗಿ ಬೆಳೆಯಬಹುದು.
1: ಹೌದು ಸರ್, ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಯುವಜನತೆ ಕೃಷಿಯಿಂದ ದೂರವಾಗ್ತಿರೋದನ್ನ ನೋಡ್ತಿದ್ದೇವೆ. ಬಾಲ್ಯದಲ್ಲೇ ಕೃಷಿಕರ ಮಕ್ಕಳಿಗೆ ಕೃಷಿ ವಿಜ್ಞಾನದ ಬಗ್ಗೆ ಮತ್ತೆ ಪ್ರಾಥಮಿಕ ಶಾಲೆಗಳಲ್ಲಿ ತಿಳುವಳಿಕೆ ನೀಡೋದ್ರ ಅವಶ್ಯಕತೆ ಇರುತ್ತೆ. ವಿವಿಧ ರೀತಿಯ ಜೀವಸತ್ವಗಳು ಮತ್ತೆ ಖನಿಜಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ರೂ ಕೂಡ

0: ಶಾಲಾ ಮಕ್ಕಳು, ರೈತರು ಹಾಗೂ ಬಡ ಮಕ್ಕಳಿಗೆ ಕೈಗೆಟುಕುವಂತಹ ದರದಲ್ಲಿ ಈ ಮೈಕ್ರೋಗ್ರೀನ್ಸ್ಗಳು ಲಭ್ಯವಿರುತ್ತೆ. ಮತ್ತು ಬೇರೆ ಬೇರೆ ಈಗ ತರಕಾರಿಗಳ ಬೆಲೆಯೂ ಕೂಡ ಗಗನಕ್ಕೇರಿರೋದು ಕಂಡುಬಂದಿದೆ. ಈ ದಿಸೆಯಲ್ಲಿ ಈ ಮೇಲಿನ ನಾನು ಈಗೆಲ್ಲ ಹೇಳಿದ್ನಲ್ಲ ಮೈಕ್ರೋಗ್ರೀನ್ಸ್ಗಳು ಎಲ್ಲ, ಇದ್ರ ಹೇಗೆ ಉತ್ಪಾದನೆ ಮಾಡೋದು, ಹೇಗೆ ಬಳಸೋದು, ಮತ್ತು ಪ್ರೈಮಿಂಗಿಂದ ಹೇಗೆ ನಾವು ಅದನ್ನು ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು, ಸೊ ಈ ಥರ ಸಂಶೋಧನೆಗಳು ಎಲ್ಲ ಈ ರೈತ ಮಕ್ಕಳಿಗೆ ಇವೆಲ್ಲ ಉಪಯೋಗ.
1: ಮಾರುಕಟ್ಟೆ ಬಗ್ಗೆ ಹೇಳಿ, ಇದು ಬೀಜಗಳು ಎಲ್ಲಿ ಸಿಗುತ್ತವೆ, ಮತ್ತೆ ಈಗ ಯಾವ ತರ ರೀತಿಯಲ್ಲಿ ಇದು ಮಾರ್ತಾರೆ, ಅಂದ್ರೆ ಇದು ಪ್ರಮಾಣ ಯಾವ ತರದಲ್ಲಿ, ಈಗ ಚಿಗುರು ಸಸ್ಯಗಳನ್ನ ಯಾವ ರೀತಿ ಮಾರ್ತಾರೆ, ಅದನ್ನ ತೂಕದ ಮೇಲೆ ಮಾರ್ತಾರ ಅಥವಾ ಒಂದು ಅದನ್ನು ನೋಡಿ ಮಾರ್ತಾರ?
0: ಸರ್, ಅದು ಸಾಮಾನ್ಯವಾಗಿ ಒಂದು ಯಾವ್ದನ್ನ ಟ್ರೇಲ್ ಬೆಳೆಸಿರ್ತಾರೋ ಅದನ್ನ ಮಾರ್ಬೇಕು ಅಂತ ಬೆಳೆಸಿದ್ರೆ ಅದಕ್ಕೊಂತ ಸಣ್ಣದು ಈಗ 5x5 ಇರುವಂತಹ ಆ ಅಳತೆಯಲ್ಲಿರುವಂತದ್ದು ಟ್ರೇನ ಉಪಯೋಗಿಸಿ ಬೆಳೆಸಿರ್ತಾರೆ. ಅಂತಂದ್ರೆ ಪ್ಲಾಸ್ಟಿಕ್ ಕ್ಲಾಂಪ್ ಶೆಲ್ಗಳು ಅಂತ ಕರಿತೀವಿ ನಾವು, ಅದರಲ್ಲಿ ಅದನ್ನ ನಾವು ಅದನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ, ಕೊಯ್ಲು ಮಾಡಿದ್ಮೇಲೆ ಅದರಲ್ಲಿ ಸಂಗ್ರಹಿಸಿ ಆಮೇಲೆ ಬೇಕಾದ್ರೆ ಮಾರುಕಟ್ಟೆಗೆ ಅದನ್ನ ಇಡಬಹುದು. ಇಲ್ಲ ಪ್ಲಾಸ್ಟಿಕ್ ಜಿಪ್ ಲಾಕ್ ಕವರ್ಸ್ ಅಲ್ಲೂ ಹಾಕಿರ್ತಾರೆ, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕ್ಲಾಂಪ್ ಶೆಲ್ ನ ಉಪಯೋಗಿಸಿ ಅವನ್ನ ನಾವು ಸಂಗ್ರಹಣೆ ಮಾಡಬಹುದು. ಮತ್ತೆ ಕೊಯ್ಲು ಮಾಡಿ ಮಾರುಕಟ್ಟೆಗೆ ಅದನ್ನ ನಾವು ಮಾರಕ್ ತರಕ್ಕಿಂತ ಮೊದಲು ಫ್ರಿಡ್ಜ್ಗಳಲ್ಲಿ ಇಲ್ಲಾಂದ್ರೆ 5-6 ಡಿಗ್ರಿ ಇಲ್ಲಾಂದ್ರೆ 2-3 ಡಿಗ್ರಿ ಇರೋ ಉಷ್ಣಾಂಶದಲ್ಲಿ ಅವನ್ನ ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ. ಹಂಗ್ ಮಾಡಿ ನಾವು ಅದನ್ನ ಒಂದು ವಾರ ಕೂಡ ಹೆಚ್ಚು ಹೆಚ್ಚು ಇಡಬಹುದು.
1: ಹೇಳಬೇಕಂದ್ರೆ ಈಗ ಇದು ಚಿಗುರು ಸಸ್ಯಗಳ ಒಂದು ಉತ್ಪಾದನೆ, ಚಿಗುರು ಸಸ್ಯ ಒಂದು ಉದ್ಯಮವಾಗಿಯೂ ಕೂಡ ನಾಳೆ ನಾವು ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ. ನಮ್ಮ ಕೇಳುಗರಿಗೆ ಪ್ರಸ್ತುತ ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ಹೆಂಗ್ ಬೆಳಿಬಹುದು, ಎಲ್ಲೆಲ್ಲಿ ಇದನ್ನ ಬಳಕೆ ಮಾಡಲಾಗ್ತದೆ, ಮತ್ತೆ ಉದ್ಯಮವಾಗಿ ಕೂಡ ಯಶಸ್ ಕಂಡವ್ರ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ರಿ. ಕೆಲವು ಕೇಳುಗರು ಇರ್ತಾರೆ ಮೈಕ್ರೋಗ್ರೀನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರುತ್ತೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: ಓಕೆ ಸರ್, 9946444612 99644412.
1: ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದ ಸರ್.
2: ಮೈಕ್ರೋಗ್ರೀನ್ಸ್ ಉತ್ಪಾದಕತೆಯಲ್ಲಿ ಬೀಜ ಹದಗೊಳಿಸುವಿಕೆಯ ಪಾತ್ರ, ಈ ಕುರಿತು ಡಾ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ.

0: ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
0: ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ.

0: ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಿದ್ರಿ. ಈಗ ಸಮಯ 7:32:47.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 7:33:47. 7:34 ಸರಿಯಾಗಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
5: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
6: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್: ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ: ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕೋಸ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ

0: ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ದ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ

ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು, ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ಡಿಆರ್ಐ ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು, ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ

0: ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ ಉಪಪ್ರಧಾನಿ ಜೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಶನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ

0: 21%ರಷ್ಟು ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲಗುಣಮಟ್ಟ ಹಾಗೂ 73 ವಾಯುಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ದಂತಹ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14%ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರಿಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನು ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನು ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ, ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ದತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ದತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದ ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ

15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆ ವಿಶ್ವ ಚಿತ್ರದ್ದು, ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಗೀತರಚನೆ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಂದಿನ ಗೀತೆ ಉಪೇಂದ್ರ ಚಿತ್ರದ್ದು, ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿದೆ. ಉಪೇಂದ್ರ ಅವರ ಗೀತ ರಚನೆಗೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ.

ತಾಯವ ಚಿತ್ರದ ಗೀತೆಯನ್ನು ಕೇಳ್ತಿದ್ದೀರಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:14:23. ಎಂಟು ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ನಂತರ 8:30 ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ಬೆಂಗಳೂರು, ಸಮಯ 8:35. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದುವರಿದ ಗೀತೆ ರಾಜೇಶ್ ಅವರ ಧ್ವನಿಯಲ್ಲಿದೆ.

ಓಮಲಿಗೆ ಚಿತ್ರದ ಈ ಗೀತೆಯ ರಚನೆ ಮಾಡಿದ್ದಾರೆ ವಿ ಮನೋಹರ್, ಸಂಗೀತ ನೀಡಿದ್ದಾರೆ ವಿ ಮನೋಹರ್, ರಾಜೇಶ್ ಅವರೊಂದಿಗೆ ಹಾಡಿದ್ದಾರೆ ಸೌಮ್ಯ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಉಲ್ಟಾ ಪಲ್ಟಾ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಕೆಎಸ್ ನರಸಿಂಹಸ್ವಾಮಿಯವರ ಗೀತ ರಚನೆಗೆ ಬಿ ಮನೋಹರ್ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:22. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರೇಮಲತಾ ದಿವಾಕರ್ ಅವರಿಂದ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ಎಚ್ಎಸ್ ವೆಂಕಟೇಶ ಮೂರ್ತಿ ಅವರ ಒಂದು ರಚನೆ, ಹೀಗೆ ಒಂದು ರಾತ್ರಿ ನನ್ನ ನಲ್ಲ ಬಂದನು.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಯುವವಾಣಿ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
2: ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರಿಗೆ ಸಂದರ್ಶನ.
3: ಸ್ನೇಹಿತರೆ, ಇವತ್ತು ವಿಶೇಷವಾದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು ಆದರೂ ಸಹ ಬಹುಮುಖ ಪ್ರತಿಭೆಯನ್ನ ಹೊಂದಿದಂತವರು. ಬನ್ನಿ, ಅವರ ವಿಚಾರಧಾರೆಗಳನ್ನ, ಅವರ ಆಲೋಚನೆಗಳನ್ನ ಅವರದೇ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಭೂಮಿಕಾ ಅವರೇ, ತಾವು ವೃತ್ತಿಯಲ್ಲಿ ವೈದ್ಯರು, ವೈದ್ಯ ವೃತ್ತಿಯನ್ನು ಮಾಡ್ತಾನೂ ಸಹ ಅನೇಕ ರೀತಿಯ ಪ್ರತಿಭೆಗಳನ್ನ ಮೈಗೂಡಿಸಿಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳೇನು, ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
4: ನಾನು ಡಾಕ್ಟರ್ ಭೂಮಿಕಾ ವೈಡಿ, ಮಹಿಳಾ ವೈದ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನನ್ನ ತಂದೆ ಹೆಸರು ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣವನ್ನು ನಾನು ಎಸ್ಡಿಎಂ ಪಿಯು ಕಾಲೇಜ್ ಉಜ್ಜರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲನ್ ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
3: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ. ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ, ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿ ಹಾಗಳನ್ನ ಬೆಳೆಸಿಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸಿಕೊಂಡಿದ್ದೀರಿ?
4: ಸರ್, ನಂಗೆ ಚಿಕ್ಕ ವಯಸ್ಸಿಂದಾನು ಎಸ್ಸೆ ಕಾಂಪಿಟೇಷನ್ ಅಲ್ಲಿ, ಪೇಪರ್ ಪ್ರೆಸೆಂಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
3: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು, ಇದೆಲ್ಲ ಯಾವಾಗ ನಿಮ್ ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
4: ಸರ್, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿಯನ್ನು ಮೊಳಕೆನ ಚಿಗುರು ಬರೋವಾಗ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ಹೇಳ್ದಂಗೆ ಎಸ್ಡಿಎಂ ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆನೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದಾನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
3: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರ್ಬೋದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರ್ಬೋದು, ಹಾಗೇನೆ ಕ್ರೀಡೆ ಇರ್ಬೋದು, ಮತ್ತೆ ನಿರೂಪಣಾ ವಿಧಾನ ಇರ್ಬೋದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
4: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರೆ ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನು ಬರೆದಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರುವ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್. ಆ ಲೇಖನಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತಹ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು, ಅಂದ್ರೆ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ಜೆಡ್ಪಿಯಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟಿಕ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ. ಅವ್ರ ಜೊತೆ ನಾನು ಕೂಡ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ ಡಿಸಿ ಕೋರ್ಟ್ ಆಗಿರ್ಬೋದು, ಎಸಿ ಕೋರ್ಟ್, ಎಲ್ಲಾ ಕೋರ್ಟ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೆ ಇರುವಂತಹ ಕ್ಷಣ ನನಗೆ. ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ದೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲ ಅವಾರ್ಡ್ ಗಳಕ್ಕಿಂತನ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
3: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದ್ರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಸ್ಕಿಲ್ ಬಳಕೆ ಏನು ಸ್ಕಿಲ್ ಅನ್ನ ಕುರಿತು ವಿಶ್ಲೇಷಣೆ ನಡೆಸಿದ್ರಿ ಅದಕ್ಕೆ? ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನ್ ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರಬಹುದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರಬಹುದು ಅಥವಾ ವೈದ್ಯಕೀಯ ಇರಬಹುದು ಮತ್ತೆ ಇತ್ಯಾದಿ ಇತ್ಯಾದಿ. ಈಗ ಕೃಷಿ ಕ್ಷೇತ್ರ ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು ನಾವು ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ. ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು
4: ಅಂದ್ರೆ ಅದರಲ್ಲಿ ಇದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು ಮನೇಲಿ ಇರುವಂತಹರಾಗಿರ್ಬೋದು ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿ ಸ್ಕಿಲ್ ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದರಲ್ಲಿ ನಾನು ಸ್ಕಿಲ್ ಎಲ್ರಿಗೂ ಒಂದಲ್ಲ ಒಂದು ಇದರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದಲೂ. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳೋ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೆ ಬರ್ದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಲೈಫಲ್ಲಿ ಮುಂದೆ ಬರಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ. ಅದನ್ನ ಹೊರಹಾಕಿ ಅದರಿಂದನು ಕೂಡ ಅವರು ಚೆನ್ನಾಗಿ ಲೈಫ್ ಲೀಡ್ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರೆದಿದ್ದು ಸರ್. ಅದು
3: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡೋದೇ ಒಂದು ಕೌಶಲ್ಯತೆ, ಅಥವಾ ಯಾವುದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಎಣಿಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ. ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸಿಕೊಂಡು ಅವರಲ್ಲೂ ಸಬಲೀಕರಣದ ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸಿಕೊಂಡು ಆಕೆ ತನ್ನನ್ನು ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತಲ್ವಾ? ಯಾಕೆ ಅಂತಂದ್ರೆ ಪರಾಧೀನವಾಗದಲೆ ಅವಳ

0: ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರ್ತವೆ. ಆ ಎಲ್ಲ ಕುಟುಂಬದ ನಿರ್ವಹಣೆ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲುತು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹುಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸಿಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
1: ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗ್ತಾ ಇದ್ವಿ. ಪ್ರತಿ ಸಲನು ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋಲಿ ನಾವು ಜಿಲ್ಲಾ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
0: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
1: ಸಂದರ್ಭ ಅಂದ್ರೆ ಅವಾಗಿಂದನೂ ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ. ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
0: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ. ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತದೆ? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ, ತುಂಬಾ ಕುಜಲು ಬಂದಿರ್ತದೆ, ಏನ್ ಅನಿಸ್ತವಾಗ ನೀವು?
1: ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆಗ ನಮ್ಗಿನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ. ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ. ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
0: ಅಂದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನು ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನ ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
1: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟಿನ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು. ಒಂದ್ 10 ಸ್ಲೈಡ್ಸ್ ಇರುತ್ತೆ, ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ ಸರ್, ಜನರಿಗೆ ಹೇಗೆ ಕನ್ವೇ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೆ ಒಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಸರ್. ಅಷ್ಟು ಜನದ ಮುಂದೆನೂ ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟು ನನ್ ಮಧ್ಯನ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಲ್ಮೋಸ್ಟ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ನಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
0: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಅದರ ಅದೇನು ವಿಚಾರ ನಮ್ಮ ಕೆಳಗರು ಒಂಚೂರು ತಿಳ್ಕೊಳ್ಳಕ್ಕೆ, ಅಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೆಳಗರಿಗೆ ಒಂದಷ್ಟು ತಿಳಿಯುವ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಕ್ಷೇತ್ರ, ಅದರಲ್ಲೂ ಆಯುರ್ವೇದ, ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು. ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು ಆ ಪೋಸ್ಟರ್ ಅಲ್ಲಿ, ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
1: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಗೃಹಿಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ ಸರ್. ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗ ನಾವು ಅಡ್ಗೆ ಮನೆಗೆ ಹೋಲಿಸ್ತೀವಿ ಸರ್. ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ ಮಾಡ್ತೀವೋ ಅಂದ್ರೆ ಜಂಕ್ ಫುಡ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ ಸರ್. ನಾವು ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ.
0: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನು ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ. ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ

0: ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದಿರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಅದು ಗೃಹಿಣಿ ಮತ್ತೆ ಗ್ರಹಿಸು. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟ್ರು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು, ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸಿಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು, ಜೀರ್ಣಿಸುವ ಶಕ್ತಿ ಆ ತಾಯಿಗಿರುತ್ತೆ, ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ ವೈದ್ಯಕೀಯದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಅನೇಕ ಪದ ಯೋಗದ ಬಗ್ಗೆನೂ ಅಲ್ಲಿ ಬರುತ್ತೆ. ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳಿಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? BAMS ಅಂತ ಅದಕ್ಕೆ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
1: ನಂಗೆ ತುಂಬಾನೇ ಆಸಕ್ತಿ ಇತ್ತು ಸರ್. ನನ್ಗೆ ಈ ಟೀಚಿಂಗ್ ಅಲ್ಲಿ ಸ್ಪೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ, ನನ್ ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದ ಇದ್ದಿದ್ದು ಸರ್, ನಾನು ಸ್ಕೂಲ್ ಡೇಸ್ ಇಂದನು. ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ, ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಒಂದು ಸ್ಲೋಗನೇ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ ಬಾಡಿನ ಹೆಲ್ತ್ ನ ಅದೇ ರೀತಿ ಟರ್ನ್ ಮಾಡ್ಬೋದು, ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು, ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬದ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನನಗೆ ನಾಲೆಜ್ ಬೇಕು, ನಾನು ಬರೋ ರೋಗಗಳನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು ಸರ್. ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗಂತೂ ಇದು ನಮ್ಮ ಪರಂಪರೆ, ಇದನ್ನ ನಾವು ಓದ್ಬೇಕು. ಮನೇಲಿರುವಂತಹ ಎಷ್ಟೊಂದು ಮದ್ದುಗಳಿಂದಾನೆ ನಾವು ಮೆಡಿಸನ್ ಮಾಡ್ಬೋದು, ಅದರಿಂದ ಜನರಿಗೆ ಉಪಯೋಗ ಆಗತ್ತೆ, ಅದನ್ನ ನನ್ ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ ಸರ್, ಬರೋಕ್ಕಿಂತ ಮುಂಚೆನೆ ಆರೋನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದನೂ ಎಷ್ಟು ಔಷಧಿ ಮೂಲಗಳಿದಾವೆ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೇನ ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ ನಾವು. ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಸರ್. ಅದನ್ನ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
0: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿಯಿಂದ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ BBS ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
1: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗೆ ಕೊಡಲ್ಲ. ಈಗ ಅಲೋಪತಿಕ್ ಬಂತಂದ್ರೆ ಜ್ವರ ಅಂದ್ರೆ ಜ್ವರಕ್ಕೆ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ಕೆ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅದೇ ನಾವು ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿಯಿಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಡಿಸೀಸ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸರ್, ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗುತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕಾಗಲ್ಲ ಅಂತ. ಯಾಕಂದ್ರೆ ಬಾಡಿ ಒಳಗಿಂದನೇ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗೋ ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕೆ ಆಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ ವೇಯಲ್ಲಿ ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ, ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ಳಿಟ್ಟು ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನೂ ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
0: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ, ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದಾಗಿ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BMS ಅಲ್ಲಿ ಮಾಡಬೇಕಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯುವ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
1: ಯಾಕೆಂದ್ರೆ
0: ಆ ಎರಡನ್ನೂ ತಿಳ್ಕೊಂಡ್ರೆ ನಿಮಗೆ, ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೌದಾ?
1: ಹೌದು ಸರ್, ಇರುತ್ತೆ ಸಬ್ಜೆಕ್ಟ್.
0: ಎರಡೂ ತಿಳ್ಕೊಂಡಾಗ್ಲೇ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನೂ ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಫಾರ್ಮಕೋಲಜಿನ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮ್ಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೂ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ. ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯೋಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ. ಆ ಟಾಪಿಕ್ ನ ನಾವು ಜಾಸ್ತಿನೇ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನು ಅದ್ರ ಜೊತೆ ಜೊತೆಗೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
0: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು.

0: ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ಹೌದು ಸರ್, ಇನ್ನು ನನ್ಗನ್ಸೋ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡೂ ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದ ನನ್ಗೆ ಎರಡೂ ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು, ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಸಹಾಯ ಆಗಿದೆ ಸರ್ ಎರಡನ್ನೂ ಓದಿದ್ರಿಂದ ನಂಗೆ.
0: ಅಂದ್ರೆ ಎರಡನ್ನೂ ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಇನ್ಯಾವುದೋ, ಇದು ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಏಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನು ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
1: ಹೌದು ಸರ್, ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್, ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ. ಇವತ್ತ ಬಂದ್ರೆ ನನಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ ರೋಗಿ ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ ರೋಗಿ ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್, ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
0: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವ
1: ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವ್ರು ಇವರಿಂದ ನನಗೆ ಗುಣ ಆಗತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಬರೀ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನನ್ನ ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೇ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ಫುಲ್ ಗುಣ ಮಾಡೋಕೆ. ಆ ತರ ಮನಸ್ಪೂರ್ವಕವಾಗಿ ಮೆಡಿಸನ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡಬಹುದು ಹೆಲ್ತ್ ನ. ಅದ್ರ ಬಗ್ಗೆ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡ್ರನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವು ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರ್ ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತಹ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ನ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಈಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಬಹುದು ಕಾಯಿನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
0: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯರ ಕಾಯುವವರಿಗೆ ಹೋಲಿಸಿದ್ವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನತೆಗೆ, ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವ ಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಸಹ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ. ಈ ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತ ಹೋಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
1: ಹೌದು ಸರ್, ಅವ್ರು ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನೂ ಒಳ್ಳೇದೇ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನು ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಅವ್ರ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರುತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ, ಆ ಮೊಬೈಲ್ ಅಲ್ಲೇ ಹೆಚ್ಚು ಕಾಲಗಳನ್ನ ಕಳೀತಾ ಇರ್ತಾರೆ. ಅದರಿಂದ ಅವರಿಗೆ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ. ಅದರಿಂದ

0: ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ. ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಪಂಪವರ್ ಇದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಎಷ್ಟೊಂದ್ ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ನಾನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ದಿನದಲ್ಲಿ ಒಂದ್ 10 ನಿಮಿಷ ಸಾಕು, 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ. ಸಾತ್ವಿಕ ಆದಾಗ ನಮ್ಗೆ ಏನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ, ನಾವು ಅದನ್ನೇ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನ್ ಕೊಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
1: ಖಂಡಿತ ತಿನ್ನಿ, ಯುವ ಜೊತೆಗೆ ಬೇಕಾದಂತದ್ದು ಏನು ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
0: ಹೌದು. ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್. ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ರೀತಿ ಬರುತ್ತೆ, ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೇ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಗ್ಗೆ ಏಳೋದೇ 8 ಗಂಟೆ 9 ಗಂಟೆ ಆಗ್ಬಿಡುತ್ತೆ. ಅವ್ರು ಓದೋದನ್ನ ಬಿಟ್ಟು ಬರೀ ಇದನ್ನೇ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
1: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು, ಕ್ರೀಡೆ ಇರ್ಬೋದು ಅಥವಾ ಇನ್ನೇ ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದಾಗಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವು ಇವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನು ಆಗೋಗ್ಬಿಡ್ತೀವಿ, ಮತ್ತೆ ಅದ್ರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ಹತಾಶೆಗೊಳಗಾಗಿ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
0: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳೀತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು. ನಾವು ಹೊರಗಡೆ ಏನೇನು ಆಟ ಆಡ್ಬೋದು, ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಅದು ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿರುವಂತಹ ಮಕ್ಳ ಜೊತೆ ಆ ಕಡೆ ಈ ಕಡೆ ಏರಿಯಾದಲ್ಲಿರೋ ಜೊತೆ ಎಲ್ಲ ಆಟಾಡ್ಕೊಂಡು ನಮ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂರ್ಸ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಅಟ ಮಾಡಿದ್ರು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಡೋದು. ಚೆನ್ನಾಗಿ ಮಕ್ಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದನ್ನೇ ಜಾಸ್ತಿ ಮಕ್ಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಾಕೋ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
1: ಖಂಡಿತ ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ಈ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮ್ಗೆ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೆಳಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು. ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳ. ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
0: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನ ಎಲ್ಲಾ ಶಿಕ್ಷಕರಿಗೂ, ನನ್ನ ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮ್ಗೂ ಕೂಡ, ಮತ್ತೆ ನನಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್, ನನಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
4: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ

0: ಆಕಾಶವಾಣಿ
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 10:55 ಮೂಡಿಬರುತ್ತದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಹಾಗೂ ರಾತ್ರಿ 8 ಗಂಟೆಗೆ ಮರುಪ್ರಸಾರವಾಗಲಿದೆ. ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್, ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಮತ್ತು ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನುಳಿದಂತೆ ನಾಳೆ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಲಿದ್ದೀರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳು. 7:15 ಜಯವಂತ್ ಕೋರ್ಪಡೆ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಮತ್ತು 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 10:30 ಸುನಾರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಆರೋಗ್ಯ ಸಂಚಿಕೆ. ಹೆಪಟೈಟಿಸ್, ಕಾಮಲ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಹಾಗೂ ದೃಷ್ಟಿದೋಷಗಳು, ಈ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ, ಪಿಎಂ ಸ್ಟಾರ್ಟ್ಅಪ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಮಧ್ಯಾಹ್ನ 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ವಕೀಲರಾದ ಸೌಮ್ಯ ಎಂಎನ್ ಅವರಿಂದ. ಮಧ್ಯಾಹ್ನ 3:00 ಗುಲ್ಮೋಹರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್ ಮೂಡಿಬರಲಿದೆ. ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಲಿದ್ದೀರಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾ ಸುನೀತಾ ಸಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಬೆಂಗಳೂರಿನ ಡಾ ಬಾನಂದೂರು

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 ಕಿಲೋಹರ್ಟ್ಸ್ಗಳು ಡಿಆರ್ಎಂ ತರಂಗಾಂತರಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ಆಲಿಸಬಹುದು. ಈಗ ಸಮಯ 11:10:40. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಮುಕ್ತಾಯ ಮಾಡುತ್ತಿದ್ದೇವೆ. ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭ. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.